0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunavukkarasu Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்போ நம. சர்வ மகனீயர்களிகூ நமஸ்கார. ஈ வீடியோதல்லி திருநாவுக்கரசர் அன்னுவ நாயனார் பக்கே ஹேள்பேக்கு அந்த இஷ்டப்படுத்தா இதீனி. திருநாவுக்கரசர் அன்னுவ நாயனாரு இவர பக்கே சுந்தரமூர்த்தி நாயனாரவரு ஹீகே விவரணை கொட்டிதாரே. திருநின்ற செம்மையே செம்மையாக கொண்ட திருநாவுக்கரையன்றன் அடியார்க்கும் அடியேன். இது அவர விவரணை. இதர் அர்த்தம் ஏனந்தந்தர சிவனன்னே ஆதாரவாகி நம்பிக்கொண்டு பூஜிசித்தக்க திருநாவுக்கரசர் அவர தாசரிகே நானு தாசனு அந்த ஈ வாக்கியத அர்த்த. ஈ திருநாவுக்கரசர் அன்னுபவரு சைவ சித்தாந்தத ನಾಲ್ಕು ಆಧಾರ ಸ್ತಂಭಗಳು ಅಂತ ಪರಿಗಣಿಸಲ್ಪಟ್ಟಿರುವ ನಾಲ್ವರಲ್ಲಿ ಒಬ್ಬರು. ಅಂದರೆ ನಾಲ್ವರು ಯಾರು ಅಂತಂದರೆ ತಿರುಜ್ಞಾನ ಸಂಬಂಧರ್, ತಿರುನಾವುಕ್ಕರಸರ್, ಸುಂದರರ್, ಮಾಣಿಕ್ಯ ವಾಚಕರ್. ಈ ನಾಲ್ವರು ಕೂಡ ಶೈವ ಸಿದ್ಧಾಂತದ ನಾಲ್ಕು ಆಧಾರ ಸ್ತಂಭಗಳು ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ಈ ಮೂವರು ಅಂದರೆ ತಿರುಜ್ಞಾನ ಸಂಬಂಧರ್, ಸುಂದರರ್ ಮತ್ತು ತಿರುನಾವುಕ್ಕರಸರ್ ಇವರು ರಚಿಸಿರುವ ಹಾಡುಗಳಿಗೆ ತೇವಾರಂ ಅಂತ ಹೆಸರು. ಮಣಿವಾಚಕರ್ ಅವರು ರಚಿಸಿರುವ ರಚನೆಗಳಿಗೆ ತಿರುವಾಚಕಂ ಅಂತ ಹೆಸರಿದೆ. ಈ ನಾಲ್ಕು ಜನ ಆಧಾರ ಸ್ತಂಭಗಳು ಅಂತ ಹೇಳಿದ್ನಲ್ಲ, ಇವರ ಬಗ್ಗೆ ಉತ್ತುಕಾಡು ವೆಂಕಟ ಸುಬ್ಬಯ್ಯರ್ ಅನ್ನುವ ಒಬ್ಬ ಮಹನೀಯರು, ಇವರು ಸಂಗೀತ ತ್ರಿಮೂರ್ತಿಗಳಾದ ತ್ಯಾಗರಾಜ ಸ್ವಾಮಿಗಳು, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಶಾಸ್ತ್ರಿಗಳು ಇವರಿಗಿಂತಲೂ ಮುಂಚೆ ಮತ್ತು ಪುರಂದರದಾಸರು ಅವರ ನಂತರ ಜೀವಿಸಿದ್ದಂತಹ ಮಹನೀಯರು ಮುತ್ತುಕಾಡು ವೆಂಕಟ ಸುಬ್ಬಯ್ಯರಂತ. ಇವರು ಮಹಾಕೃಷ್ಣನ ಭಕ್ತರು. ಕೃಷ್ಣನ ಭಕ್ತರು ಅಂದರೆ ಪರಮ ಭಕ್ತರು. ಏನು ಹೇಳ್ತಾರೆ ಅಂತಂದರೆ, ಕೃಷ್ಣನು ಇವರ ತೊಡೆಯ ಮೇಲೆಲ್ಲ ಕೂತ್ಕೊಂಡು ಇವರ ಸುತ್ತ ಆಟ ಆಡಿಕೊಂಡು ಇವರನ್ನು ಮನರಂಜನೆಗೊಳಿಸ್ತಾ ಇದ್ದ. ಅವರು ಕೂಡ ಕೃಷ್ಣನ ಜೊತೆಯಲ್ಲಿ ಆಟ ಆಡಿ ಮಗ್ನರಾಗಿ ಅಷ್ಟು ಭಕ್ತರಾಗಿದ್ದರು ಅಂತ ಹೇಳ್ತಾರೆ. ಅಂತಹ ಪರಮ ಕೃಷ್ಣ ಭಕ್ತರು ಇವರು. ಇವರು ಅನೇಕ ಸಂಗೀತ ರಚನೆಗಳನ್ನು ರಚಿಸಿದ್ದಾರೆ. ತ್ಯಾಗರಾಜ ಸ್ವಾಮಿಗಳು ರಚಿಸಿದ ಪಂಚರತ್ನಗಳು ಅದೇ ರೀತಿಯಲ್ಲಿ ಇವರು ಸಪ್ತರತ್ನಗಳು ಅಂತಕ್ಕಂಥ ಕೀರ್ತನೆಗಳನ್ನು ರಚಿಸಿದ್ದಾರೆ. ಆ ಒಂದು ಕೀರ್ತನೆಯಲ್ಲಿ ಆ ಕೀರ್ತನೆ ಹೀಗೆ ಪ್ರಾರಂಭವಾಗುತ್ತೆ, ಭಜನಾಮೃತ ಪರಮಾನಂದ ಅಂತ. ಆ ಕೀರ್ತನೆಯ ಒಂದು ಚರಣದಲ್ಲಿ ಇವರು ಶಿವಭಕ್ತರು, ಹರಿಭಕ್ತರು ಇವರ ಎಲ್ಲರ ಪಟ್ಟಿಯನ್ನು ಮಾಡಿ ಅವರ ಪಾದಧೂಳಿಯ ಹಿರಿಮೆ ಎಂತಹುದು ಅನ್ನೋದನ್ನು ಈ ಕೀರ್ತನೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಈಗ ಸ್ವಲ್ಪ ಕೇಳೋಣ. ಅಲ್ಲಿ ಒಂದು ಚರಣದಲ್ಲಿ ಈ ಸಾಹಿತ್ಯವನ್ನು ದಯವಿಟ್ಟು ಗಮನಿಸಿ. ಶಿವ ಹರಿಶರವಣ ಭವ ಗುಖ ಭಜನ ನಿರಂತರ ಮಾಲಾ ಅಲಂಕೃತ ಶೋಭ ವಾಗೀಶ ಶಿವ ಪಾದ ಹೃದಯ ಸುತ ಮಣಿವಾಚಕ ಸುಂದರ ದಿಂಡಿಮ ಕವಿರಾಜ ಮಧುರ ಕವಿರಾಜ ರಾಮಾನುಜ ಕುಲಶೇಖರ ವಿಷ್ಣು ಚಿತ್ತ ಪರ್ಕಾನ ಪುರಂದರ ತುಳಸಿದಾಚ ಚರಣಾರವಿಂದ ಧೂಳಿಕರಿ ಶಿವ ಗುಹ

சரண சரண ரேணு நிரந்தரம் வாம்யகம் ஹரி நிஜ பஜனாமிருத. அதன் கமனிசி, பாகவத சம்ப சரண ரேணு நிரந்தரம் வாம்யகம் ஹரி நிஜ பஜனாமிருத பரமானந்த. ಈ ಸಂತರ ಪಾದಧೂಳಿಯನ್ನು ನಾನು ಯಾವಾಗಲೂ ತಲೆ ಮೇಲೆ ಇಟ್ಕೊಳ್ತೇನೆ ಅಂತ ಈ ಲಿಸ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ವಾಗೀಶ ಅನ್ನೋದು ಒಂದು ಶಬ್ದ ಬಂದಿದೆ. ವಾಗೀಶ ಶಿವಪಾದ, ಅಲ್ಲಿ ವಾಗೀಶ ಅಂದರೆ ಇದು ತಿರುನಾವುಕ್ಕರಸರಿಗೆ ರೆಫರ್ ಆಗುವಂಥ ಹೆಸರು. ಮತ್ತು ತಮಿಳಿನ ಇನ್ನೂ ಒಂದು ಪ್ರಸಿದ್ಧವಾದ ಕೃತಿ ಇದೆ, ಅದರಲ್ಲಿ ಕೂಡ ಈ ನಾಲ್ಕು ಜನರ ಮಹನೀಯರ ಉಲ್ಲೇಖವಿದೆ. ಇದು ಬಹಳ ಪ್ರಸಿದ್ಧವಾದ ಒಂದು ಕೃತಿ, ಬಹಳ ಜನ ಕೇಳೇ ಇರ್ತೀರಿ.

ದೇವರು ಶೈವ ನಾಲ್ಕು ಆಧಾರಸ್ತಂಭಗಳು ಅಂತ ಹೇಳಿದೆ. ಸೊ ಈ ನಾಲ್ವರ ಪೈಕಿ ಒಬ್ಬರಾದ ತಿರುನಾವುಕ್ಕರಸರ್, ಇವರ ಚರಿತ್ರೆಯನ್ನು ನಾವು ಇವತ್ತು ತಿಳಿದುಕೊಳ್ಬೇಕು. ಮತ್ತು ಇವರ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಇನ್ನು ಇವರ ಪೂರ್ವ ಕಥೆಯನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳೋದು ಉಚಿತ. ರಾವಣನು ಒಂದು ಕಾಲದಲ್ಲಿ ಆಕಾಶ ಮಾರ್ಗವಾಗಿ ಪ್ರಯಾಣ ಮಾಡ್ತಾ ಇರ್ತಾನೆ. ಆಗ ಕೈಲಾಸ ಪರ್ವತ ಅಡ್ಡ ಬರುತ್ತೆ. ಕೈಲಾಸ ಪರ್ವತ ಅಡ್ಡ ಬಂದರೆ ಅಲ್ಲಿ ನಂದೀಶ್ವರ ನಂದಿಕೇಶ್ವರ ಇದ್ದು, ನೀನು ಹೀಗೆ ಹೋಗೋಕ್ಕಾಗಲ್ಲಪ್ಪ, ನೆಟ್ಟಿಗೆ ಬಳಸಿಕೊಂಡು ನೀನು ಪ್ರಯಾಣ ಮಾಡು, ಇದು ಶಿವನಿರ್ತಕ್ಕಂಥ ಕೈಲಾಸ ಪರ್ವತ ಅಂತ ಹೇಳ್ತಾನೆ. ಆಗ ರಾವಣನಿಗೆ ಅಹಂಕಾರ, ತನ್ನ ಬಾಹುಗಳಲ್ಲಿ ವಿಪರೀತವಾದ ಬಲ ಇದೆ, ಈ ದುರಹಂಕಾರ ಇದೆಲ್ಲ ಸೇರಿತ್ತಲ್ಲ, ಈ ಕೈಲಾಸ ಪರ್ವತವನ್ನೇ ಪಕ್ಕಕ್ಕೆ ತಿರುಗಿಸ್ಬಿಟ್ಟು ಹೋಗೋಣ ಅಂತ ಏನು ಮಾಡ್ದ, ಕೈನಲ್ಲಿ ಎತ್ತಕ್ಕೆ ಪ್ರಯತ್ನ ಮಾಡ್ದ, ಸ್ವಲ್ಪ ಏನೋ ಎದ್ದಿತು, ಅದೇ ಸಾಕಾಗಿತ್ತು, ಕೈ ಒಳಕ್ಕೆ ಹಾಕ್ದ. ಹಾಕಿದ ತಕ್ಷಣ ಶಿವನಿಗೆ ಗೊತ್ತಾಯಿತು, ಇರು ಇವನಿಗೆ ಪಾಠ ಕಲಿಸೋಣ ಅಂತ ಹೇಳಿಬಿಟ್ಟು ತನ್ನ ಕಾಲಿನ ಹೆಬ್ಬೆಟ್ಟಿನ ಉಗುರನ್ನು ಸ್ವಲ್ಪ ಕೆಳಕ್ಕೆ ಅದುವಿದ. ಕಾಲು ಸಿಕ್ಕಾಕೋ ಕೈ ಸಿಕ್ಕಾಕೊಂಬಿಡ್ತು ಬೆಟ್ಟದ ಕೆಳಗೆ, ಪರ್ವತದ ಕೆಳಗೆ ರಾವಣನ ಕೈ ಸಿಕ್ಕಾಕೊಂಡು ವಿಲ ವಿಲ ವಿಲ ವಿಲ ವಿಲ ಒದ್ದಾಡ್ತಾ ಇದ್ದಾನೆ ನೋವಿನಿಂದ. ಎಷ್ಟು ವರ್ಷ ಹೀಗೆ ಒದ್ದಾಡಿದ್ನೋ ಗೊತ್ತಿಲ್ಲ. ಆಗ ಅಲ್ಲಿ ವಾಗೀಶ ಮುನಿಗಳು ಅನ್ನುವ ಒಬ್ಬ ಋಷಿಗಳು ಬಂದು ಇವನ ಒದ್ದಾಟವನ್ನು ನೋಡಿದರು. ಅಪ್ಪ ಹೀಗೆ ಒದ್ದಾಡ್ತಾ ಇದೆಯಲ್ಲ, ನೀನು ರಾವಣ, ನಿನಗೆ ಸಂಗೀತ ಬರುತ್ತೆ, ಸಾಮವೇದ ಗೊತ್ತು, ಶಿವನನ್ನು ಈ ಹಾಡಿ ಸಂತೋಷಗೊಳಿಸು, ಅವನಿಗೆ ಸಂಗೀತ ಅಂದರೆ ತುಂಬ ಇಷ್ಟವಲ್ಲ, ನೀನು ಹಾಡಿ ಸಂಗೀತವನ್ನು ಹಾಡಿ ಸ್ತುತಿಗೊಳಿಸು, ನಿನಗೆ ಪರಿಹಾರ ಸಿಕ್ಕತ್ತೆ ಅಂತ ಅವರು ಸೂಚನೆ ಕೊಟ್ಟರು. ಆ ಸೂಚನೆಯನ್ನು ಅಂಗೀಕರಿಸಿದ. ಯಾಕೆ ಅಂತಂದರೆ ತುಂಬ ಒದ್ದಾಡಿದ್ದಾನೆ, ಈಶ್ವರನನ್ನು ಬಹಳ ಒಳ್ಳೆಯ ಸಂಗೀತದಿಂದ ಸಾಮವೇದದಿಂದ ಹಾಡಿದಾಗ ಶಿವನಿಗೆ ಪ್ರೀತಿಯಾಗಿ ಅವನ ಕೈಯನ್ನು ಬಿಡುಗಡೆ ಮಾಡಿದ್ರು. ಅಷ್ಟೇ ಅಲ್ಲದೆ ಅವನಿಗೆ ಬಹಳ ಆಯಸ್ಸನ್ನು ಕೊಟ್ಟು ಇನ್ನೂ ಹೆಚ್ಚು ಬಲವನ್ನು ಕೊಟ್ಟು ಹೋಗ್ದಪ್ಪ ಅಂತಂದರು. ಇದರಿಂದ ಏನಾಯಿತು, ರಾವಣ ಅಹಂಕಾರ ಹೆಚ್ಚಾಗಿದೆ, ಮೊದಲೇ ಹೆಚ್ಚಾಗಿತ್ತು, ಈಗ ಇನ್ನೂ ಜಾಸ್ತಿ ಆಗೋಯಿತು, ಆಯಸ್ಸು ಬೇರೆ ಇದೆ, ಬಲ ಬೇರೆ ಇದೆ, ಬಲ ಬೇರೆ ಇದೆ, ಎಲ್ಲ ದುಷ್ಕಾರ್ಯಗಳು ಕೆಟ್ಟ ಕೆಲಸಗಳು ಇದನ್ನೇ ಮಾಡ್ತಾಯಿದ್ದ. ಇದರಿಂದ ಎಲ್ರಿಗೂ ತೊಂದರೆ ಆಯಿತು. ಈ ಒಬ್ಬ ಕೆಟ್ಟ ವ್ಯಕ್ತಿಗೆ ಸಹಾಯ ಮಾಡಿದ ಕಾರಣ ಈ ವಾಗೀಶ ಅನ್ನೋ ಋಷಿಗಳಿಗೆ ನೀನು ಭೂಲೋಕದಲ್ಲಿ ಹೋಗಿ ನೀವು ಅವತಾರ ಮಾಡಿ ಅನ್ನೋ ಒಂದು ಆಪರ್ಚುನಿಟಿ ಕೊಟ್ಟರು. ಅವರೇ ಇವರು ತಿರುನಾವುಕ್ಕರಸರು. ಈವಾಗ ಅವರ ಚರಿತ್ರೆಯನ್ನು ತಿಳಿದುಕೊಳ್ಳೋದಕ್ಕೆ ಹೋಗೋಣ. ಇವರು ತಿರುನಾವುಕ್ಕರಸರ್ ಅನ್ನೋರು, ಅವರಿಗೆ ಮುಂದೆ ಬರುವಂತಹ ಪಟ್ಟ ಇದು. ಅವರ ಹೆಸರು ಮರುಳ್ನೀಕಿಯಾರ್ ಅಂತ ಇದೆ. ಇವರು 7ನೇ ಶತಮಾನದಲ್ಲಿ ತಿರುಮುನೈಪ್ಪಾಡಿ ನಾಡು ಅನ್ನುವ ರಾಜ್ಯದ ತಿರುವಾಮೂರ್ ಎಂಬ ಊರಿನಲ್ಲಿ ಜನಿಸಿದವರು. ಇವರ ತಂದೆಯವರ ಹೆಸರು ಪುಗಳನಾರ್, ತಾಯಿ ಮಾದಿನಿಯಾರ್. ಹೀಗೆ ಇವರು ಇದ್ದರು. ಇವರು ಶಿವಭಕ್ತರೇ ಎಲ್ಲ. ಅವರು ಕೂಡ ತಂದೆಯಾದ ಪುಗಳನಾರ್ ಮತ್ತು ಮಾದಿನಿಯಾರ್ ಇವರು ಬಹಳ ಸಹೃದಯರು, ಬಹಳ ಬಹಳ ಸಹೃದಯರು, ಸಜ್ಜನರು, ಅಂಥ ಒಳ್ಳೆಯವರು. ಅಂಥವರಿಗೆ ಮೊದಲು ತಿಲಕವದಿಯಿಂದ ಒಬ್ಬ ಮಗಳು ಹುಟ್ಟಿದ್ಲು. ಆ ಮಗಳು ಹುಟ್ಟಿದ ಒಂದು 5-6 ವರ್ಷಗಳ ನಂತರ ಇವರಿಗೆ ಏನು ಹೆಸರು, ಮರುಳ್ನೀಕಿಯಾರ್ ಅಂತ ಹೆಸರು. ಇವರು ಹುಟ್ಟಿದಾಗ ಹೆಸರಿಟ್ಟಿದ್ದು ಮರುಳ್ನೀಕಿಯಾರ್ ಅಂತಂದರೆ ಕತ್ತಲನ್ನು ಹೋಗಲಾಡಿಸುವರು ಅಂತ ಅರ್ಥ. ಆ ಹೆಸರಿನಿಂದ ಬೆಳೀತಾ ಇದ್ದರು. ತಿಲಕವತಿ ಅನ್ನೋ ಹುಡುಗಿಗೆ, ಅಂದರೆ ಇವರ ಅಕ್ಕನಿಗೆ, ಮರುಳ್ನೀಕಿಯಾರ್ ಅವರ ಅಕ್ಕನಿಗೆ ಸುಮಾರು 12-13 ವರ್ಷ ಆಗುವಾಗ ಕಲಿಪ್ಪಹಯಾರ್ ಅನ್ನುವ ಒಬ್ಬ ಸೇನಾ ದಂಡನಾಯಕರು ಅವರ ಜೊತೆ ಮದುವೆ ಮಾಡಬೇಕು ಅಂತ ಮಾತುಕತೆ ಮಾತ್ರ ಆಗಿತ್ತು. ಮಾತುಕತೆ ದೊಡ್ಡವರು ಮಾಡಿಕೊಂಡಿದ್ದರು. ಇವರು ಕಲಿಪ್ಪಹಯ್ಯಾರ್ ಅವರು ಸೇನಾದಂಡನಾಯಕರು. ಆ ರಾಜನ, ಆ ದೇಶದ ರಾಜನ ಒಬ್ಬ ಕಮಾಂಡರ್ ಇನ್ ಚೀಫ್ ಆರ್ಮಿಗೆ ಇದ್ದರು. ಇವರ ಮದುವೆ ಆಗಬೇಕು ಅಂತ ದೊಡ್ಡವರೆಲ್ಲ ಮಾತುಕತೆ ಆಗಿತ್ತು. ದುರದೃಷ್ಟವಶಾತ್ ಏನು ಆಯಿತು ಅಂತಂದರೆ, ಈ ಮದುವೆಗೆ ಸ್ವಲ್ಪ ದಿವಸಕ್ಕೆ ಮುಂಚೆಯೇ, ಅಂದರೆ ಪುಗಳ್ನಾರವರು ಏನೋ ಕಾಯಿಲೆ ಬಂದು ಮೃತರಾದರು. ಮೃತರಾದರೆ ಅವರ ಪತ್ನಿಯಾದ ಮಾದಿನಿಯಾರವರು ಕೂಡ ಗಂಡನ ಜೊತೆ

ಸತಿ ಮಾಡಿಕೊಂಡು ಪ್ರಾಣ ತ್ಯಾಗ ಮಾಡಿದರು. ಅಂದರೆ ಇವರಿಗೆ ತಂದೆ ತಾಯಿ ಇಬ್ಬರು ಇಲ್ಲವಾದರು. ಈ ಕಡೆ ಮದುವೆ ನಿಶ್ಚಯವಾಗಿತ್ತಲ್ಲ, ಅವರು ಒಂದು ಕಡೆ ಯುದ್ಧಕ್ಕೆ ಹೋಗಬೇಕು ಅಂತ ಆ ರಾಜ, ಆ ದೇಶದ ರಾಜ ಒಂದು ಯುದ್ಧಕ್ಕೆ ಕಳಿಸಿಬಿಟ್ಟ. ಯುದ್ಧದಲ್ಲಿ ಏನಾಯಿತು, ಇವರು ಮೃತರಾದರು. ಯಾರು? ಕಲಿಪ್ಪಹಯ್ಯಾರು. ಕಲಿಪ್ಪಹಯ್ಯಾರು ಅವರು ಮೃತರಾದ ಸಮಾಚಾರವು ಬಂದುಬಿಡ್ತು. ತಿಲಕವತಿಗೆ ಬಹಳ ದುಃಖವಾಯಿತು. ದುಃಖವಾಗಿ, ಅಯ್ಯೋ ನನಗೆ ಗಂಡ ಅಂತ ಆಗಬೇಕಾದಂಥ ಅವನ ಮೃತ್ಯು ಆಗೋಯ್ತಲ್ಲ. ಅಂದರೆ ಆಕೆ ಆತ ತನ್ನ ಗಂಡ ಅಂತ ಮೊದಲೇ ಭಾವಿಸ್ಕೊಂಡು ಬಿಟ್ಟಿದ್ಲು. ಆ ಭಾವನೆಯಿಂದ ಸರಿ, ನಾನಿನ್ನು ಬದುಕಿರೋದು ಸರಿ ಇಲ್ಲ ಅಂತ ಹೇಳಿ ಸತಿ ಮಾಡ್ಕೊಳ್ತೀನಿ ಅಂತ ಮುಂದಾದ್ಲು. ಅವಳ ಭಾವನೆ ಏನು, ಆತ ನನ್ನ ಗಂಡ ಮಾನಸಿಕವಾಗಿ ಆಗಿಬಿಟ್ಟಿದ್ದಾನೆ, ಆದ್ದರಿಂದ ನಾನು ಕೂಡ ಸತಿ ಮಾಡಿಕೊಂಡು ಪ್ರಾಣತ್ಯಾಗ ಮಾಡ್ತಾನೆ ಅಂತ ನಿಶ್ಚಯಿಸ್ತಾಳೆ. ಈ ನಿಶ್ಚಯವನ್ನು ಕಂಡು ತಮ್ಮ ಮರುಳ್ನಿಕ್ಕಿ ಹೇಳ್ತಾನೆ, ಅಮ್ಮ ತಿಲಕವತಿ ನನಗೆ ಯಾರಿದ್ದಾರೆ ಇವಾಗ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ನೀನು ಅಕ್ಕ ಅಂತ ನಿನ್ನನ್ನು ನಂಬಿಕೊಂಡಿದ್ದೀನಿ, ನೀನು ಪ್ರಾಣ ತ್ಯಾಗ ಮಾಡಿದರೆ ನನ್ನ ಗತಿ ಏನು, ನನ್ನನ್ನು ಯಾರು ಸಾಕ್ತಾರೆ, ನೀನು ಹಾಗೆ ಮಾಡೋದಾದರೆ ನಾನು ಪ್ರಾಣ ತ್ಯಾಗವನ್ನು ಮಾಡಿಬಿಡ್ತೀನಿ ಅಂತ ಹೇಳಿ, ನೀ ಪ್ರಾಣ ತ್ಯಾಗ ಮಾಡಬೇಡಮ್ಮ, ನನಗೋಸ್ಕರ ಬದುಕಿರು ಅಂತ ಬೇಡಿಕೊಂಡ. ಬೇಡಿಕೊಂಡಾಗ ತಿಲಕವತಿಗೆ ಅದು ಸರಿ ಅಂತ ಅನ್ನಿಸ್ತು. ತಾನು ಪ್ರಾಣ ತ್ಯಾಗ ಮಾಡುವ ನಿಶ್ಚಯವನ್ನು ಕೈಬಿಟ್ಟು ತಮ್ಮನಿಗೋಸ್ಕರ ಬದುಕುವುದಕ್ಕೆ ಶುರು ಮಾಡಿದ್ಲು. ಹೀಗೆ ಸ್ವಲ್ಪ ದಿವಸ ಎಲ್ಲ ತಮ್ಮನಿಗೋಸ್ಕರ ಇವಳು ಬಾಳ್ತಾ ಇದ್ಲು. ಶಿವನ ದೇವಸ್ಥಾನದಲ್ಲಿ ಸೇವೆ ಮಾಡುವುದು, ಕೈಂಕರ್ಯ ಮಾಡುವುದು ಇವಳ ಪದ್ಧತಿಯಾಗಿದೆ. ಶಿವಭಕ್ತಿಗಳು ಇವಳು. ಒಂದು ಆಗಿನಿಂದಲೇ ಒಂದು ಸನ್ಯಾಸಿನಿ ಥರ, ಸನ್ಯಾಸ ತಗೊಳ್ಳಿಲ್ಲ, ಸನ್ಯಾಸಿನಿ ತರಹ ಬಾಳ್ತಾ ಇದ್ಲು. ತಮ್ಮನಿಗೋಸ್ಕರ ಬಾಳ್ತಾ ಇದ್ದಿದ್ದರೆ ತಮ್ಮನು ಕೂಡ ಅನೇಕ ಶೈವ ಮತದ ಗ್ರಂಥಗಳು ವಿಷಯಗಳನ್ನೆಲ್ಲ ತಿಳ್ಕೊಂಡು ಅವನ ಕೈಲಾದಂಥ ಸೇವೆಗಳನ್ನು ಮಾಡ್ತಾಯಿದ್ದ. ಆದರೆ ಈತನಿಗೆ, ಮರುಳ್ನಿಕ್ಕಿಗೆ ಯಾಕೋ ಶೈವ ಸಿದ್ಧಾಂತದಲ್ಲಿ ಶೈವ ಮತದಲ್ಲಿ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಾ ಬಂತು. ಇದರಿಂದ ಏನು ಪ್ರಯೋಜನವಾಗುವಂತ ಕಾಣಲಿಲ್ವಲ್ಲ ಅಂತ ಒಂದು ಮನಸ್ಸಿನಲ್ಲಿ ಸಂದೇಹ, ಗೊಂದಲ, ಚಂಚಲ ಬುದ್ಧಿ ಉಂಟಾಗಿ ಸ್ವಲ್ಪ ಆಗಿನ ಕಾಲದಲ್ಲಿ ಜೈನ ಮತವು ಅಲ್ಲಿ ರೂಢಿಯಲ್ಲಿದ್ದವು, ಅದರ ಕಡೆ ವಾಲ್ತು ಮನಸ್ಸು. ಏನು ಮಾಡ್ದ, ಜೈನ ಮತ ಗ್ರಂಥಗಳನ್ನೆಲ್ಲ ಓದಿದ, ಶಾಸ್ತ್ರಗಳನ್ನೆಲ್ಲ ಜೀರ್ಣಿಸಿಕೊಂಡ. ಅಲ್ಲಿಂದ ಪಾಟಲಿಪುತ್ರ, ಆರ್ಕಾಟ್ ಜಿಲ್ಲೆಯ ಪಾಟಲಿಪುತ್ರ ಅಂತ ಒಂದು ಊರು, ಆ ಊರಿನಲ್ಲಿ ಹೋಗಿ ಪ್ರಸಿದ್ಧನಾದ, ಜೈನ ಶಾಸ್ತ್ರಗಳನ್ನೆಲ್ಲ ಅರೆದುಕೊಳ್ದು ಬಿಟ್ಟಿದ್ದಾನೆ, ಪಾರಂಗತನಾಗಿದ್ದಾನೆ, ಇವನ ಕೀರ್ತಿ ಅಲ್ಲಿ ಬಹಳ ಚೆನ್ನಾಗಿ ವೃದ್ಧಿಯಾಯಿತು. ಇವನ ಕೀರ್ತಿ ಎಲ್ಲಿ ತನಕ ಹೋಯಿತು ಅಂತಾರೆ, ರಾಜನಿಗೂ ಗೊತ್ತಾಯಿತು. ಆ ರಾಜನಿಗೂ ಈ ಥರ ಒಬ್ಬರು ಯಾರೋ ದೊಡ್ಡವರು, ಜೈನ ಶಾಸ್ತ್ರದಲ್ಲಿ ಪಾರಂಗತರಾಗಿ ಇರುವಂಥವರು ನಮ್ಮ ಇದಕ್ಕೆ ಬಂದಿದ್ದಾರೆ, ರಾಜ್ಯಕ್ಕೆ ಬಂದಿದ್ದಾರೆ ಅಂತ ಹೇಳಿ ರಾಜನಿಗೂ ಕೂಡ ಅವರನ್ನು ಕರೆಸಿ ಅವರನ್ನು ಗೌರವಗೊಳಿಸಿ ಅವರನ್ನು ಜೈನ ಮತಕ್ಕೆ ಮತಾಂತರಗೊಳಿಸಿ ಅವರೇ ಆಗಿಬಿಟ್ಟಿದ್ದರು. ಮತಾಂತರಗೊಳಿಸಿದ ಮೇಲೆ ಅವರಿಗೆ ಧರ್ಮಸೇನ ಅಂತ ಒಂದು ಹೆಸರನ್ನು ಕೊಟ್ಬಿಟ್ರು, ಕಂಪ್ಲೀಟಾಗಿ ಜೈನರನ್ನಾಗಿ ಮಾಡಿದರು. ಇವರಿಗೆ ಬಹಳ ಪ್ರಸಿದ್ಧಿ, ಪುರಸ್ಕಾರಗಳು ಎಲ್ಲ ಸಿಕ್ಕಿದ್ದರಿಂದ ಬಹಳ ಚೆನ್ನಾಗಿ ಮೆರೆದರು ಜೈನರಾಗಿ. ಈ ಕಡೆ ಏನಾಗಿದೆ ಅಂತಂದರೆ, ತಿಲಕವತಿ ತಮ್ಮನಿಗೆ ಹೀಗಾಗಿರೋ ಸಮಾಚಾರ ಗೊತ್ತಾಯಿತು. ತಾನು ಸನ್ಯಾಸಿನಿಯಂತಲೇ ಬಾಳ್ತಾ ಇದ್ದಲ್ಲ, ಅಲ್ಲಿಂದ ಮುಂದೆ ವೀರಾಟ್ಟಾನೈ ಅನ್ನುವ ದೇವಸ್ಥಾನವಿರುವಂತಹ ತಿರುವಡಿಗೈ ಅನ್ನುವ ಊರಿಗೆ ಹೋಗಿ ಅಲ್ಲಿ ಒಂದು ಮಠವನ್ನು, ಸಣ್ಣ ಮಠವನ್ನು ಕಟ್ಟಿಕೊಂಡು ಅಲ್ಲಿ ವಾಸವಾಗಿದ್ದು ದೇವರ ಸನ್ನಿಧಿಯಲ್ಲಿ ಕೈಂಕರ್ಯಗಳನ್ನು ಮಾಡುವುದು, ಶುದ್ಧ ಮಾಡುವುದು, ಇಂತಹ ಕೆಲಸಗಳನ್ನು ಮಾಡಿ ಶಿವಭಕ್ತಿಯನ್ನು ವೃದ್ಧಿಸಿಕೊಂಡು ಅಲ್ಲಿ ವಾಸವಾಗಿದ್ದಳು. ತಮ್ಮನು ಹೀಗೆ ಜೈನ ಮತವನ್ನು ಮತಾಂತರಗೊಳಿಸಿಕೊಂಡಿದ್ದಾನೆ ಅಂತ, ಜೈನ ಮತಕ್ಕೆ ಸೇರಿಬಿಟ್ಟಿದ್ದಾನೆ ಅಂತ ತಿಳಿದು ಆಕೆಗೆ ಬಹಳ ದುಃಖವಾಯಿತು. ಆ ವೀರಾತಾನೇಶ್ವರನಲ್ಲಿ ಮೊರೆ ಹೋದಳು, ಅಪ್ಪ ಈಶ್ವರ ನನ್ನ ತಮ್ಮ ಹೀಗಾಗೋಗ್ಬಿಟ್ನಲ್ಲ, ಜೈನ ಮತಕ್ಕೆ ಸೇರಿಬಿಟ್ನಲ್ಲ, ಇಂತಹ ಶೈವ ಧರ್ಮದಲ್ಲಿದ್ದವನು ಅಲ್ಲಿ ಹೋಗಿ ಹೀಗೆ ಹಾರಾಗಿದ್ದಾನಲ್ಲ,
ಏನಾದರೂ ಮಾಡಿ ಆತನನ್ನು ಪುನಃ ವಾಪಸ್ಸಿಲ್ಲಿಗೆ ಬರುವಂತೆ ಮಾಡಬೇಕು ಅಂತ ಬಹಳ ದಯನೀಯಾಗಿ ಭಕ್ತಿಯಿಂದ ಶಿವನನ್ನು ಬೇಡಿಕೊಂಡಳು. ಹಾಗೆಯೇ ಒಂದು ಮಂಬರನಲ್ಲಿರುವಾಗ ಶಿವನ ಅಶರೀರವಾಣಿ ಕೇಳಿಸ್ತು ಆಕೆಗೆ, ಅಮ್ಮ ನೀನು ಏನೂ ಯೋಚನೆ ಮಾಡಬೇಡ, ಮರುಳ್ಲಿಕ್ಕೆ ಯಾರೋ ಹೋದ ಜನ್ಮದಲ್ಲಿ ನನ್ನ ಭಕ್ತನೇ ಆಗಿದ್ದವನು, ಈಗಲೂ ಅವನು ನನ್ನ ಭಕ್ತನೇ, ಮಾಡ್ತೀನಿ ಅವನಿಗೆ, ನನ್ನ ಹತ್ರ ಬರೋ ಹಾಗೆ ಅವನಿಗೆ ಹೊಟ್ಟೆ ನೋವು ಕೊಟ್ಟು ಬರೋ ಥರ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ ಒಂದು ಅಭಯವನ್ನು ಹೇಳಿದರು ತಿಲಕವತಿಗೆ. ನಂತರದಲ್ಲಿ ಏನಾಯಿತು ಅಂದರೆ, ಇವಳ ಪ್ರಾರ್ಥನೆಯ ಫಲವಾಗಿ ಅಲ್ಲಿ ಇದ್ದಕ್ಕಿದ್ದ ಹಾಗೆ ನಮ್ಮ ಧರ್ಮಸೇನಾ ಅಂತ ಅನ್ನಿಸ್ಕೊಂಡ ಮರುಳ್ನಿಕ್ಕಿಯವರಿಗೆ ವಿಪರೀತವಾದ ಹೊಟ್ಟೆ ನೋವು ಬಂದುಬಿಡ್ತು. ವಿಪರೀತವಾದ ಹೊಟ್ಟೆ ನೋವು ಅಂತಂದರೆ ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ತುಂಬ ತುಂಬ ಹೊಟ್ಟೆ ನೋವು, ಹೇಳಲಾರದಂಥ ಉದರ ಶೂರಿ, ಏನು ನೆಲದ ಮೇಲೆ ಬಿದ್ದು ಬಿದ್ದು ಹೊರಳಾಡ್ತಾ ಇದ್ದಾರೆ, ತಡೆಯೋಕ್ಕಾಗ್ತಾ ಇಲ್ಲ, ಸಹಿಸಲಿಕ್ಕೆ ಆಗಲಿಲ್ಲ. ಆಗ ಅಲ್ಲಿ ಜೈನ ವೈದ್ಯರುಗಳು ಅವರ ತಂತ್ರ ಮಂತ್ರ ಇತ್ಯಾದಿ ತಿಳಿದವರೆಲ್ಲರೂ ಬಂದು ಅವರ ಉದರ ಶೂಲಿಯನ್ನು ಶಮನಗೊಳಿಸೋದಕ್ಕೆ ಯಾರೆಷ್ಟೆಷ್ಟು ಪ್ರಯತ್ನ ಪಟ್ಟರೂ ಏನೂ ಆಗಲಿಲ್ಲ, ಬಹಳ ಒದ್ದಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಆವಾಗ ಅವರಿಗೆ ಜ್ಞಾನೋದಯವಾಯಿತು. ಅಯ್ಯಯ್ಯೋ, ನನ್ನ ಅಕ್ಕ ತಿಳುಕವತಿ ಇದ್ದಾಳಲ್ಲ, ಅವಳನ್ನೇ ನಾನು ಮರೆತುಬಿಟ್ನಲ್ಲ, ನನ್ನ ಶೈವ ಧರ್ಮವನ್ನೇ ಮರೆತುಬಿಟ್ನಲ್ಲ, ಹೀಗಾಯ್ತಲ್ಲ ಅಂತ ಒಂದು ಜ್ಞಾನೋದಯವಾಗೋದಕ್ಕೆ ಶುರು ಆಯಿತು. ತಕ್ಷಣ ಏನು ಮಾಡಿದ್ರು, ಈ ಪ್ರಸಿದ್ಧರಾದ ವ್ಯಕ್ತಿಯಾಗಿದ್ದಾರೆ, ಓಡಿಬರೋ ಹಾಗಿಲ್ಲ, ಅದರಿಂದ ಏನು ಮಾಡಿದ್ರು, ಹೊಟ್ಟೆ ನೋವು ತಡೆಯಲಾರದೆ ರಾತ್ರೋರಾತ್ರಿ ಯಾರಿಗೂ ಹೇಳದೆ ಅಲ್ಲಿಂದ ತನ್ನ ತಿಲಕವತಿ ಅಕ್ಕ ಇದ್ದ ಜಾಗಕ್ಕೆ ಬಂದರು. ಬಂದು ಸಾಷ್ಟಾಂಗವಾಗಿ ಅಕ್ಕನಿಗೆ ನಮಸ್ಕಾರ ಮಾಡಿದ್ರು. ನೋಡಮ್ಮ, ನನಗೆ ಹೊಟ್ಟೆ ನೋವು ತಡೆಯೋಕ್ಕಾಗ್ತಾ ಇಲ್ಲ, ಉದ್ದಾರ್ತಾ ಇದ್ದೇನೆ, ನನ್ನನ್ನು ಕಾಪಾಡು ಅಂತ ಬೇಡಿಕೊಂಡ್ರು. ಆದರೆ ಈಕೆಗೆ ಮೊದಲೇ ಗೊತ್ತಿತ್ತು ಯಾಕಾಗಿದೆ ಅಂತ. ತಕ್ಷಣವೇ ಬಹಳ ಸಮಾಧಾನ ಮಾಡಿ, ನೀನೇನೋ ಯೋಚನೆ ಮಾಡಬೇಡಪ್ಪ, ಈ ವಸ್ತ್ರಗಳನ್ನೆಲ್ಲ ಕಳಚಿ ಬಿಸಾಕು, ನಿನ್ನ ಜೈನ ಧರ್ಮದ ವಸ್ತ್ರಗಳು ಅದನ್ನೆಲ್ಲ ಕಳಚಿ ಬಿಸಾಕು, ಸ್ನಾನ ಮಾಡು, ಬಿಳಿ ಬಟ್ಟೆ ಕೊಡ್ತೀನಿ ಉಟ್ಟುಕೋ ಅಂತ ಹೇಳಿ ಆತನಿಗೆ ಹಣೆಯಲ್ಲಿ ತೋಳುಗಳಲ್ಲಿ ವಿಭೂತಿಯನ್ನು ಚೆನ್ನಾಗಿ ಧರಿಸಿ ಅಲಂಕಾರ ಮಾಡಿದ್ದು. ಆ ವಿಭೂತಿಯನ್ನು ಧರಿಸಿದ ಕ್ಷಣದಿಂದಲೇ ಆತನಿಗೆ ಉದರ ಶೂಲಿ ಕಡಿಮೆಯಾಗುವಂತೆ ಭಾಸವಾಯಿತು. ಬಾಪ್ಪ, ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರನ್ನು ಪ್ರಾರ್ಥಿಸೋಣ, ನೀನೂ ಪ್ರಾರ್ಥಿಸು, ನಿನ್ನ ಹೊಟ್ಟೆ ನೋವು ಇಷ್ಟು ಕಷ್ಟವಾಗಿದೆಯಲ್ಲ, ದೇವರಲ್ಲಿ ಪ್ರಾರ್ಥಿಸ್ಕೋ, ದೇವರು ನಿನಗೆ ಒಳ್ಳೆಯದು ಮಾಡ್ತಾನೆ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಇವರು ಅಂದರೆ ಮರುಳ್ನೀಕಿಯವರು ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ನಾನು ಬಹಳ ತಪ್ಪು ಮಾಡಿಬಿಟ್ಟೆ, ಶೈವ ಧರ್ಮವನ್ನು ಬಿಟ್ಟು ಜೈನ ಧರ್ಮಕ್ಕೆ ಹೋದದ್ದು ಬಹಳ ದೊಡ್ಡ ತಪ್ಪು, ಅನೇಕರಿಗೆ ಅನೇಕ ಹಿಂಸೆಗಳನ್ನು ಕೊಟ್ಟಿದ್ದೇನೆ, ಶಿವ ಭಕ್ತರಿಗೆ ಬಹಳ ತೊಂದರೆಯನ್ನು ಕೊಟ್ಟಿದ್ದೇನೆ, ಒಂದಾನೊಂದು ಸಲ ನಾನು ಗೋದಾವರಿ ನದಿ ತೀರದಲ್ಲಿ ಅನೇಕ ಶಿವಯೋಗಿಗಳಿಗೆ ಅವರ ಮನಸ್ಸಿಗೆ ಬೇಡದಿದ್ದರೂ ಕೂಡ ಜೈನ ಧರ್ಮವೇ ದೊಡ್ಡದು, ಜೈನ ಶಾಸ್ತ್ರವೇ ಹಿರಿದು, ಈ ಥರ ಎಲ್ಲ ವಾದ ಮಾಡಿ ಹಿಂಸೆ ಕೊಟ್ಟಿದ್ದೇನೆ, ಇದೆಲ್ಲ ನಾನು ಮಾಡಿದ್ದ ತಪ್ಪು, ನನಗೆ ಈ ಹೊಟ್ಟೆ ನೋವು ಹೇಗೆ ಅನ್ನಿಸ್ತಾ ಇದೆ ಅಂದರೆ ಯಮನೇ ಬಂದು ನನ್ನನ್ನು ಹಿಂಸಿಸೋ ಥರ ಕಾಣಿಸ್ತಾ ಇದೆ, ಆದ್ದರಿಂದ ಈಶ್ವರನೇ ನಿನಗೆ ನಾನು ಶರಣು, ಇನ್ನು ಮೇಲೆ ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ, ಯಾವಾಗಲೂ ನಿನ್ನ ಧ್ಯಾನವನ್ನೇ ಮಾಡ್ತಾ ಇರ್ತಾನೆ, ನಿನ್ನನ್ನೇ ನಂಬಿದ್ದೇನೆ ಅಂತ ಆಗ ಆ ದೇವರ ಮುಂದೆ ಒಂದು ಪದಿಹವನ್ನು ಹಾರ್ತಾರೆ, ಶಿವನ ಸ್ತುತಿ ಮಾಡ್ತಾರೆ. ಆ ಒಂದು ಪದಿಹ ಅಂದರೆ ಒಂದು 10 ಸ್ಟ್ಯಾನ್ಸಾಸ್ ಇರುತ್ತೆ. ಪದಿಹ ಅಂದರೆ ಹೇಗಿರುತ್ತೋ ಅನ್ನೋದು ಒಂದು ಮಾದರಿಯಾಗಿ ನಾನು ಒಂದು 2 ಸ್ಟ್ಯಾನ್ಸಾಗಳನ್ನು ನಿಮಗೆ ಹಾಡಿ ತೋರಿಸ್ತೇನೆ, ದಯವಿಟ್ಟು ಗಮನಿಸಿ.

0: ಈ 10 ಸ್ಟ್ಯಾನ್ಸಾಗಳಲ್ಲೂ ಕೂಡ ತಾವು ಉದರ ಶೂಲಿಯಿಂದ ಎಷ್ಟು ಕಷ್ಟಪಟ್ಟೆ ಎನ್ನುವುದನ್ನು ವಿವರಿಸಿ ಹೇಳಿ ಶಿವನನ್ನು ಬೇಡಿಕೊಳ್ತಾರೆ. ಆಗ ಶಿವನಿಗೆ ಬಹಳ ಪ್ರೀತಿಯಾಗಿ ಈತನ ಭಕ್ತಿಗೆ ಮೆಚ್ಚಿ ಇವರಿಗೆ ತಿರುನಾವುಕ್ಕರಸರ್ ಅನ್ನುವ ಪಟ್ಟವನ್ನು ಕೊಡ್ತಾರೆ. ಆಗಲೇ ಈ ಮರುಳ್ಳಿಕೆಯವರು ತಿರುನಾವುಕ್ಕರಸರ್ ಅಂತ ಆಗೋದು. ತಿರುನಾವುಕ್ಕರಸರ್ ಅಂದರೆ ಇವರ ಹಿಂದಿನ ಜನ್ಮದಲ್ಲಿಯೇ ವಾಗೀಶ ಅಂತ, ವಾಗೀಶ ಮುನಿಗಳಲ್ವೇ, ವಾಗೀಶ ಮುನಿಗಳಾಗಿದ್ದರಿಂದ ಅದೇ ಅರ್ಥ ಬರುವಂಥ ತಿರುನಾವುಕ್ಕರಸರ್ ಅಂದರೆ ನಾಲಿಗೆಗೆ ಸಾಮ್ರಾಟ. ಇವರು ಏನು ಹೇಳ್ತಾರೋ ಹೇಳ್ತಾರೋ ಬಾಯಿಂದ ಅದೆಲ್ಲ ಬಹಳ ಉನ್ನತವಾದ ಹಾಡುಗಳಾಗಿ ನಡೆಯುತ್ತೆ. ಆದ್ದರಿಂದ ಇವರಿಗೆ ತಿರುನಾವುಕ್ಕರಸರ್ ಅಂತ ಹೆಸರಾಗಿ ಒಂದೊಂದು ಕ್ಷೇತ್ರವನ್ನು ಹೋಗಿ ಭೇಟಿ ಮಾಡಿದಾಗ ಸಂದರ್ಶಿಸಿದಾಗ ಅನೇಕ ಪದಿಗಳನ್ನು ಹಾಡ್ತಾರೆ. ಹೀಗೆ ಇವರು ತಿರುನಾವುಕ್ಕರಸರಾದರು. ಇಲ್ಲಿ ಏನಾಯಿತು, ಹೀಗೆ ಇರುವಾಗ ರಾಜನಿಗೆ, ಆ ಪಲ್ಲವ ರಾಜ ಆತ, ಅವನಿಗೆ ಸಮಾಚಾರ ಹೋಯಿತು ಈ ಥರ ಇವರು ರಾತ್ರಿ ತಪ್ಪಿಸ್ಕೊಂಡು ಓಡಿ ಹೋಗಿ ಅವರಿಗೆ ಹೊಟ್ಟೆ ನೋವು ಬಂದಿದ್ದೆಲ್ಲ ಸುಳ್ಳು ನಾಟಕ, ಅಲ್ಲಿಗೆ ಶೈವ ಧರ್ಮಕ್ಕೆ ಹೋಗಿ ಸೇರ್ಕೊಳ್ಳೋದಕ್ಕೋಸ್ಕರ ಈ ಥರ ಎಲ್ಲ ತಂತ್ರ ಮಾಡಿ ರಾಜದ್ರೋಹವನ್ನು ಮಾಡಿದ್ದಾನೆ, ಜೈನ ಧರ್ಮಕ್ಕೆ ದ್ರೋಹವನ್ನು ಮಾಡಿದ್ದಾನೆ, ಹೀಗೆಲ್ಲ ರಾಜನಿಗೆ ತಗೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟರು, ದೂರು ಕೊಟ್ಟರು. ರಾಜನಿಗೆ ಬಹಳ ಕೋಪ ಬಂತು, ಆತ ಎಲ್ಲಿದ್ದಾನೆ ಹೋಗಿ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಅಂತ ಮಂತ್ರಿಗಳಿಗೆ ಆಜ್ಞೆ ಮಾಡಿದ್ರು. ಕೋಪ ಬಂದುಬಿಟ್ಟಿದೆ ರಾಜನಿಗೆ, ರಾಜದ್ರೋಹ ಆಗಿರೋದು, ಆದ್ದರಿಂದ ಹೋಗಿ ಅವರನ್ನು ಕರ್ಕೊಂಡ್ಬನ್ನಿ ಅಂತ ಸೇನಾಧಿಪತಿಗೆ ಹೇಳ್ತಾರೆ, ಮಂತ್ರಿಗಳಿಗೆ ಹೇಳ್ತಾರೆ. ಮಂತ್ರಿಗಳು ಎಲ್ಲರೂ ಹೋಗ್ತಾರೆ, ಒಂದು ಸೈನ್ಯ ತಗೊಂಡು ಹೋಗ್ತಾರೆ. ಒಬ್ಬ ಈ ಸಣ್ಣ ವ್ಯಕ್ತಿಯನ್ನು ಕರ್ಕೊಂಬರೋಕ್ಕೆ, ಒಬ್ಬರನ್ನು ಕರ್ಕೊಂಬರೋಕ್ಕೆ, ಬಂಧಿಸಿ ಕರ್ಕೊಂಡು ಬರೋದಕ್ಕೆ ಒಂದು ಸೈನ್ಯ ತಗೊಂಡು ಬರ್ತಾರೆ. ಸೈನ್ಯ ತಗೊಂಡು ಇಲ್ಲಿಗೆ ಬಂದರೆ ಇಲ್ಲಿ ಏನಾಗಿದೆ ನೋಡಿದ್ರೆ, ಒಬ್ಬರೇ ಕೂತಿದ್ದಾರೆ, ಶಿವಧ್ಯಾನ ಮಾಡ್ತಾ ಇದ್ದಾರೆ. ರಾಜಾಜ್ಞೆ ಆಗಿದೆ ನಿಮ್ಮನ್ನು ಕರ್ಕೊಂಬರೋಕ್ಕೆ, ಬನ್ನಿ, ನಿಮ್ಮನ್ನು ರಾಜದ್ರೋಹ ಆಗಿದೆ ಅಂತ. ಆಗ ಇವರು ಹೇಳ್ತಾರೆ, ನಾನು ನಿಮ್ಮ ರಾಜನ ಪ್ರಜೆಯೂ ಅಲ್ಲ, ನಿಮ್ಮ ರಾಜ್ಯದ ಪ್ರಜೆಯೂ ಅಲ್ಲ, ನನಗೆ ಈಶ್ವರನೇ ರಾಜ, ಈಶ್ವರನೇ ನನ್ನೊಡೆಯ, ಆತ ನನ್ನನ್ನು ಯಾವಾಗಲೂ ಕಾಪಾಡ್ತಾನೆ, ನಾನು ಬರೋ ಹಾಗಿಲ್ಲ, ರಾಜದ್ರೋಹದ ಮಾತೇ ಇಲ್ಲ ಅಂತಂದೆ. ಆವಾಗ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಇವರನ್ನು ಹೀಗೆ ಕರ್ಕೊಂಡು ಹೋಗೋಕ್ಕೆ ಬಲವಂತವಾಗಿ ಬಲಾತ್ಕಾರವಾಗಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದು ಹೋಯಿತು. ಒಂದು ಯುಕ್ತಿಯಿಂದ ಏನು ಮಾಡ್ತಾರೆ, ನೋಡಿ ನೀವು ಬರದೇ ಹೋದರೆ ರಾಜ ನಮ್ಮನ್ನು ಶಿಕ್ಷಿಸ್ತಾನೆ, ನಮ್ಮನ್ನು ಉಳಿಸೋಕ್ಕೋಸ್ಕರವಾದರೂ ನೀವು ದಯವಿಟ್ಟು ಬನ್ನಿ, ರಾಜನ ನೋಡಬೇಕು ಅಂತ. ಆಗ ಸರಿ ಆಯಿತು, ನನಗೇನು ಹೆದರಿಕೆ ಇಲ್ಲ, ನನ್ನ ಶಿವನ್ ನನ್ನ ಕಾಪಾಡ್ತಾನೆ, ಏನು ಹೆದರಿಕೆ ಇಲ್ಲ ಅಂತ ಅವ್ರ ಜೊತೆಯಲ್ಲಿ ಬಂದರು. ಬಂದು ರಾಜನ ಮುಂದೆ ನಿಲ್ಲಿಸಿದ್ರು. ರಾಜನಿಗೆ ವಿಪರೀತ ಕೋಪ ಬಂದುಬಿಟ್ಟಿದೆ, ಇವರು ಮಾಡಿದ್ದೆಲ್ಲ ಈ ಥರ ಓಡಿ ಹೋಗಿದ್ದು, ರಾತ್ರೋರಾತ್ರಿ ಇಲ್ಲಿಂದ ಪಲಾಯನ ಮಾಡಿ ಅಲ್ಲಿ ಶವಧರ್ಮಕ್ಕೆ ಸೇರಿಕೊಂಡು ಇದೆಲ್ಲ ಗೊತ್ತಾಗಿ ಇದನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನೀವೇ ಹೇಳಿಬಿಡಿ ಅಂತ ಅಲ್ಲಿದ್ದ ಸಭೆಯಲ್ಲಿದ್ದವರಿಗೆಲ್ಲ ಹೇಳ್ತಾರೆ. ಏನು ಶಿಕ್ಷೆ ಕೊಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ನೋಡುವ ಒಂದು ಭಾಗ್ಯವು ನನಗೆ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೈ. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 5.
3: Atha Panchamodhyayah. Om Agnes Tanurasi Vishnave Tvasomasyata.

ಯಜ್ಞಜ್ಞಾಹಿಜ್ಞಾಸಿಷ್ಟಂ ಮಾ ಯಜ್ಞಪಾತಿಂಜಾತವೇದಸೌ ಶಿವೌ ಭಾವತ ಮದ್ಯನಾಃ ಅಗ್ನಾ ಅಗ್ನಿಶ್ಚಾರ.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunavukkarasu Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்போ நம. சர்வ மகனீயர்களிகூ நமஸ்கார. ஈ வீடியோதல்லி திருநாவுக்கரசர் அன்னுவ நாயனார் பக்கே ஹேள்பேக்கு அந்த இஷ்டப்படுத்தா இதீனி. திருநாவுக்கரசர் அன்னுவ நாயனாரு இவர பக்கே சுந்தரமூர்த்தி நாயனார் அவரு ஹீகே விவரணை கொட்டிதாரே. திருநின்ற செம்மையே செம்மையாக கொண்ட திருநாவுக்கரை என்றன் அடியார்க்கும் அடியேன். இது அவர விவரணை. இதர் அர்த்தம் ஏனந்தந்தரே, சிவனன்னே ஆதாரவாகி நம்பிக்கொண்டு பூஜிசித்தக்க திருநாவுக்கரசர் அவர தாசரிகே நானு தாசனு அந்த ஈ வாக்கியத அர்த்த. ஈ திருநாவுக்கரசர் அன்னுபவரு சைவ சித்தாந்தத ನಾಲ್ಕು ಆಧಾರ ಸ್ತಂಭಗಳು ಅಂತ ಪರಿಗಣಿಸಲ್ಪಟ್ಟಿರುವ ನಾಲ್ವರಲ್ಲಿ ಒಬ್ಬರು. ಅಂದರೆ ನಾಲ್ವರು ಯಾರು ಅಂತಂದರೆ, ತಿರುಜ್ಞಾನ ಸಂಬಂಧರ್, ತಿರುನಾವುಕ್ಕರಸರ್, ಸುಂದರರ್, ಮಾಣಿಕ್ಯ ವಾಚಕರ್. ಈ ನಾಲ್ವರು ಕೂಡ ಶೈವ ಸಿದ್ಧಾಂತದ ನಾಲ್ಕು ಆಧಾರ ಸ್ತಂಭಗಳು ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ಈ ಮೂವರು ಅಂದರೆ ತಿರುಜ್ಞಾನ ಸಂಬಂಧರ್, ಸುಂದರರ್ ಮತ್ತು ತಿರುನಾವುಕ್ಕರಸರ್, ಇವರು ರಚಿಸಿರುವ ಹಾಡುಗಳಿಗೆ ತೇವಾರಂ ಅಂತ ಹೆಸರು. ಮಣಿವಾಚಕರ್ ಅವರು ರಚಿಸಿರುವ ರಚನೆಗಳಿಗೆ ತಿರುವಾಚಕಂ ಅಂತ ಹೆಸರಿದೆ. ಈ ನಾಲ್ಕು ಜನ ಆಧಾರ ಸ್ತಂಭಗಳು ಅಂತ ಹೇಳಿದ್ನಲ್ಲ, ಇವರ ಬಗ್ಗೆ ಉತ್ತುಕಾಡು ವೆಂಕಟ ಸುಬ್ಬಯ್ಯರ್ ಅನ್ನುವ ಒಬ್ಬ ಮಹನೀಯರು, ಇವರು ಸಂಗೀತ ತ್ರಿಮೂರ್ತಿಗಳಾದ ತ್ಯಾಗರಾಜ ಸ್ವಾಮಿಗಳು, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಶಾಸ್ತ್ರಿಗಳು ಇವರಿಗಿಂತಲೂ ಮುಂಚೆ ಮತ್ತು ಪುರಂದರದಾಸರು ಅವರ ನಂತರ ಜೀವಿಸಿದ್ದಂತಹ ಮಹನೀಯರು ಮುತ್ತುಕಾಡು ವೆಂಕಟ ಸುಬ್ಬಯ್ಯರಂತ. ಇವರು ಮಹಾಕೃಷ್ಣನ ಭಕ್ತರು. ಕೃಷ್ಣನ ಭಕ್ತರು ಅಂದರೆ ಪರಮ ಭಕ್ತರು. ಏನು ಹೇಳ್ತಾರೆ ಅಂತಂದರೆ, ಕೃಷ್ಣನು ಇವರ ತೊಡೆಯ ಮೇಲೆಲ್ಲ ಕೂತ್ಕೊಂಡು ಇವರ ಸುತ್ತ ಆಟ ಆಡಿಕೊಂಡು ಇವರನ್ನು ಮನರಂಜನೆಗೊಳಿಸ್ತಾ ಇದ್ದ. ಅವರು ಕೂಡ ಕೃಷ್ಣನ ಜೊತೆಯಲ್ಲಿ ಆಟ ಆಡಿ ಮಗ್ನರಾಗಿ ಅಷ್ಟು ಭಕ್ತರಾಗಿದ್ದರು ಅಂತ ಹೇಳ್ತಾರೆ. ಅಂತಹ ಪರಮ ಕೃಷ್ಣ ಭಕ್ತರು ಇವರು. ಇವರು ಅನೇಕ ಸಂಗೀತ ರಚನೆಗಳನ್ನು ರಚಿಸಿದ್ದಾರೆ. ತ್ಯಾಗರಾಜ ಸ್ವಾಮಿಗಳು ರಚಿಸಿದ ಪಂಚರತ್ನಗಳು, ಅದೇ ರೀತಿಯಲ್ಲಿ ಇವರು ಸಪ್ತರತ್ನಗಳು ಅಂತಕ್ಕಂಥ ಕೀರ್ತನೆಗಳನ್ನು ರಚಿಸಿದ್ದಾರೆ. ಆ ಒಂದು ಕೀರ್ತನೆಯಲ್ಲಿ ಆ ಕೀರ್ತನೆ ಹೀಗೆ ಪ್ರಾರಂಭವಾಗುತ್ತೆ, ಭಜನಾಮೃತ ಪರಮಾನಂದ ಅಂತ. ಆ ಕೀರ್ತನೆಯ ಒಂದು ಚರಣದಲ್ಲಿ ಇವರು ಶಿವಭಕ್ತರು, ಹರಿಭಕ್ತರು ಇವರ ಎಲ್ಲರ ಪಟ್ಟಿಯನ್ನು ಮಾಡಿ ಅವರ ಪಾದಧೂಳಿಯ ಹಿರಿಮೆ ಎಂತಹುದು ಅನ್ನೋದನ್ನು ಈ ಕೀರ್ತನೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಈಗ ಸ್ವಲ್ಪ ಕೇಳೋಣ. ಅಲ್ಲಿ ಒಂದು ಚರಣದಲ್ಲಿ ಈ ಸಾಹಿತ್ಯವನ್ನು ದಯವಿಟ್ಟು ಗಮನಿಸಿ. ಶಿವ ಹರಿ ಶರವಣ ಭವ ಗುಖ ಭಜನ ನಿರಂತರ ಮಾಲಾ ಅಲಂಕೃತ ಶೋಭ ವಾಗೀಶ ಶಿವ ಪಾದ ಹೃದಯ ಸುತ ಮಣಿವಾಚಕ ಸುಂದರ ದಿಂಡಿಮ ಕವಿರಾಜ ಮಧುರ ಕವಿರಾಜ ರಾಮಾನುಜ ಕುಲಶೇಖರ ವಿಷ್ಣು ಚಿತ್ತ ಪರ್ಕಾಲ ಪುರಂದರ ತುಳಸಿದಾಚ ಚರಣಾರವಿಂದ ಧೂಳಿಕರಿ ಶಿವ ಧುವ

அசம்பரண சரண ரேணு நிரந்தரம் வாம்யகம் ஹரிநிஜ பஜனாமிருத. அதன் கமனிசி, பாகவத சம்பரண ரேணு நிரந்தரம் வாம்யகம் ஹரிநிஜ பஜனாமிருத பரமானந்த. ಈ ಸಂತರ ಪಾದಧೂಳಿಯನ್ನು ನಾನು ಯಾವಾಗಲೂ ತಲೆ ಮೇಲೆ ಇಟ್ಕೊಳ್ತೇನೆ ಅಂತ ಈ ಲಿಸ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ವಾಗೀಶ ಅನ್ನೋದು ಒಂದು ಶಬ್ದ ಬಂದಿದೆ. ವಾಗೀಶ ಶಿವಪಾದ, ಅಲ್ಲಿ ವಾಗೀಶ ಅಂದರೆ ಇದು ತಿರುನಾವುಕ್ಕರಸರಿಗೆ ರೆಫರ್ ಆಗುವಂಥ ಹೆಸರು. ಮತ್ತು ತಮಿಳಿನ ಇನ್ನೂ ಒಂದು ಪ್ರಸಿದ್ಧವಾದ ಕೃತಿ ಇದೆ, ಅದರಲ್ಲಿ ಕೂಡ ಈ ನಾಲ್ಕು ಜನರ ಮಹನೀಯರ ಉಲ್ಲೇಖವಿದೆ. ಇದು ಬಹಳ ಪ್ರಸಿದ್ಧವಾದ ಒಂದು ಕೃತಿ, ಬಹಳ ಜನ ಕೇಳೇ ಇರ್ತೀರಿ.

ஆசைகுண்டே சிவனே எப்படி பாடினரோ. இதுவல்லே அப்பரும் சுந்தரரும் ஆளுடை பிள்ளையும் அப்பரும் அப்பரும் சுந்தரரும் ஆளுடை பிள்ளையும் அருமணி வாச்சகரும் அந்த வந்தது. அப்பரும் அந்தந்தரே திருநாவுக்கரசரும் சுந்தரம் வந்தரே சுந்தரமூர்த்தி நாயனாரவரும் ஆளுடை பிள்ளையும் வந்தரே திருஞான சம்பந்தர் அருமணி வாச்சகர் வந்தரே மணி வாச்சகர் இவரு சைவ நாலு ஆதார ஸ்தம்பங்களும் ஹேளுது. ஸோ ஈ நால்வரை பைக்கி ஒவ்வொராத திருநாவுக்கரசர் இவரை சரித்திரேன்னு நான் இவத்தும் தெரிந்துக்கொள்ளவேக்கு. மற்ற இவரை பகிய தெரிந்துக்கொள்ளக்கு இன்னும் இவர பூர்வ கதையன்னும் கூட சொல்ப தெரிந்துக்கொள்வதோ உச்சித. ராவணனும் ஒன்று காலத்தில் ஆகாஷ மார்க்கவாகி பிரயாணம் மாறுத்தா இருத்தானே. ஆக கைலாச பருவத்தை அட்ட வரத்து கைலாச பருவத்தை அட்ட வந்தரு அல்லி நந்தீஸ்வர நந்திகேஸ்வர இருந்து நீனு ஹீக ஹோகோக்காகல்லப்பா நெட்டிகே ಬಳಸಿಕೊಂಡು ನೀನು ಪ್ರಯಾಣ ಮಾಡು. ಇದು ಶಿವನಿರ್ತಕ್ಕಂಥ ಕೈಲಾಸ ಪರ್ವತ ಅಂತ ಹೇಳ್ತಾನೆ. ಆಗ ರಾವಣನಿಗೆ ಅಹಂಕಾರ, ತನ್ನ ಬಾಹುಗಳಲ್ಲಿ ವಿಪರೀತವಾದ ಬಲ ಇದೆ, ಈ ದುರಹಂಕಾರ ಇದೆಲ್ಲ ಸೇರಿತ್ತಲ್ಲ, ಈ ಕೈಲಾಸ ಪರ್ವತವನ್ನೇ ಪಕ್ಕಕ್ಕೆ ತಿರುಗಿಸ್ಬಿಟ್ಟು ಹೋಗೋಣ ಅಂತ ಏನು ಮಾಡ್ದ, ಕೈನಲ್ಲಿ ಎತ್ತಕ್ಕೆ ಪ್ರಯತ್ನ ಮಾಡ್ದ. ಸ್ವಲ್ಪ ಏನೋ ಎದ್ದಿತು, ಅದೇ ಸಾಕಾಗಿತ್ತು, ಕೈ ಒಳಕ್ಕೆ ಹಾಕ್ದ. ಹಾಕಿದ ತಕ್ಷಣ ಶಿವನಿಗೆ ಗೊತ್ತಾಯಿತು, ಇರು ಇವನಿಗೆ ಪಾಠ ಕಲಿಸೋಣ ಅಂತ ಹೇಳಿಬಿಟ್ಟು ತನ್ನ ಕಾಲಿನ ಹೆಬ್ಬೆಟ್ಟಿನ ಉಗುರನ್ನು ಸ್ವಲ್ಪ ಕೆಳಕ್ಕೆ ಅದುವಿದ. ಕಾಲು ಸಿಕ್ಕಾಕೋ ಕೈ ಸಿಕ್ಕಾಕೊಂಬಿಡ್ತು ಬೆಟ್ಟದ ಕೆಳಗೆ ಪರ್ವತದ ಕೆಳಗೆ ರಾವಣನ ಕೈ ಸಿಕ್ಕಾಕೊಂಡು ವಿಲೆ ವಿಲೆ ವಿಲೆ ವಿಲೆ ವಿಲೆ ಒದ್ದಾಡ್ತಾ ಇದ್ದಾನೆ ನೋವಿನಿಂದ. ಎಷ್ಟು ವರ್ಷ ಹೀಗೆ ಒದ್ದಾಡಿದ್ನೋ ಗೊತ್ತಿಲ್ಲ. ಆಗ ಅಲ್ಲಿ ವಾಗೀಶ ಮುನಿಗಳು ಅನ್ನುವ ಒಬ್ಬ ಋಷಿಗಳು ಬಂದು ಇವನ ಒದ್ದಾಟವನ್ನು ನೋಡಿದರು. ಅಪ್ಪ ಹೀಗೆ ಒದ್ದಾಡ್ತಾ ಇದೆಯಲ್ಲ ನೀನು ರಾವಣ, ನಿನಗೆ ಸಂಗೀತ ಬರುತ್ತೆ, ಸಾಮವೇದ ಗೊತ್ತು, ಶಿವನನ್ನು ಈ ಹಾಡಿ ಸಂತೋಷಗೊಳಿಸು, ಅವನಿಗೆ ಸಂಗೀತ ಅಂದರೆ ತುಂಬ ಇಷ್ಟವಲ್ಲ, ನೀನು ಹಾಡಿ ಸಂಗೀತವನ್ನು ಹಾಡಿ ಸ್ತುತಿಗೊಳಿಸು, ನಿನಗೆ ಪರಿಹಾರ ಸಿಕ್ಕತ್ತೆ ಅಂತ ಅವರು ಸೂಚನೆ ಕೊಟ್ಟರು. ಆ ಸೂಚನೆಯನ್ನು ಅಂಗೀಕರಿಸಿದ ಯಾಕೆ ಅಂತಂದರೆ ತುಂಬ ಒದ್ದಾಡಿದ್ದಾನೆ, ಈಶ್ವರನನ್ನು ಬಹಳ ಒಳ್ಳೆಯ ಸಂಗೀತದಿಂದ ಸಾಮವೇದದಿಂದ ಹಾಡಿದಾಗ ಶಿವನಿಗೆ ಪ್ರೀತಿಯಾಗಿ ಅವನ ಕೈಯನ್ನು ಬಿಡುಗಡೆ ಮಾಡಿದ್ರು. ಅಷ್ಟೇ ಅಲ್ಲದೆ ಅವನಿಗೆ ಬಹಳ ಆಯಸ್ಸನ್ನೂ ಕೊಟ್ಟು ಇನ್ನೂ ಹೆಚ್ಚು ಬಲವನ್ನೂ ಕೊಟ್ಟು ಹೋಗ್ದಪ್ಪ ಅಂತಂದರು. ಇದರಿಂದ ಏನಾಯಿತು, ರಾವಣ ಅಹಂಕಾರ ಹೆಚ್ಚಾಗಿದೆ, ಮೊದಲೇ ಹೆಚ್ಚಾಗಿತ್ತು, ಈಗ ಇನ್ನೂ ಜಾಸ್ತಿ ಆಗೋಯಿತು, ಆಯಸ್ಸು ಬೇರೆ ಇದೆ, ಬಲ ಬೇರೆ ಇದೆ, ಬಲ ಬೇರೆ ಇದೆ, ಎಲ್ಲ ದುಷ್ಕಾರ್ಯಗಳು ಕೆಟ್ಟ ಕೆಲಸಗಳು ಇದನ್ನೇ ಮಾಡ್ತಾ ಇದ್ದ. ಇದರಿಂದ ಎಲ್ರಿಗೂ ತೊಂದರೆ ಆಯಿತು. ಈ ಒಬ್ಬ ಕೆಟ್ಟ ವ್ಯಕ್ತಿಗೆ ಸಹಾಯ ಮಾಡಿದ ಕಾರಣ ಈ ವಾಗೀಶ ಅನ್ನೋ ಋಷಿಗಳಿಗೆ ನೀನು ಭೂಲೋಕದಲ್ಲಿ ಹೋಗಿ ನೀವು ಅವತಾರ ಮಾಡಿ ಅನ್ನೋ ಒಂದು ಆಪರ್ಚುನಿಟಿ ಕೊಟ್ಟರು. ಅವರೇ ಇವರು ತಿರುನಾವುಕ್ಕರಸರು. ಈವಾಗ ಅವರ ಚರಿತ್ರೆಯನ್ನು ತಿಳಿದುಕೊಳ್ಳೋದಕ್ಕೆ ಹೋಗೋಣ. ಇವರು ತಿರುನಾವುಕ್ಕರಸರನ್ನುವರು ಅವರಿಗೆ ಮುಂದೆ ಬರುವಂತಹ ಪಟ್ಟ ಇದು. ಅವರ ಹೆಸರು ಮರುಳ್ನೀಕಿಯಾರ್ ಅಂತ ಇದೆ. ಇವರು 7ನೇ ಶತಮಾನದಲ್ಲಿ ತಿರುಮುನೈಪ್ಪಾಡಿ ನಾಡು ಅನ್ನುವ ರಾಜ್ಯದ ತಿರುವಾಮೂರ್ ಎಂಬ ಊರಿನಲ್ಲಿ ಜನಿಸಿದವರು. ಇವರ ತಂದೆಯವರ ಹೆಸರು ಪುಗಳನಾರ್, ತಾಯಿ ಮಾದಿನಿಯಾರ್. ಹೀಗೆ ಇವರು ಇದ್ದರು, ಇವರು ಶಿವಭಕ್ತರೇ ಎಲ್ಲ. ಅವರು ಕೂಡ ತಂದೆಯಾದ ಪುಗಳನಾರ್ ಮತ್ತು ಮಾದಿನಿಯಾರ್ ಇವರು ಬಹಳ ಸಹೃದಯರು, ಬಹಳ ಬಹಳ ಸಹೃದಯರು, ಸಜ್ಜನರು, ಅಂಥ ಒಳ್ಳೆಯವರು. ಅಂಥವರಿಗೆ ಮೊದಲು ತಿಲಕವದಿಯಿಂದ ಒಬ್ಬ ಮಗಳು ಹುಟ್ಟಿದ್ಲು. ಆ ಮಗಳು ಹುಟ್ಟಿದ ಒಂದು 5-6 ವರ್ಷಗಳ ನಂತರ ಇವರಿಗೆ ಏನು ಹೆಸರು, ಮರುಳ್ನೀಕಿಯಾರ್ ಅಂತ ಹೆಸರು. ಇವರು ಹುಟ್ಟಿದಾಗ ಹೆಸರಿಟ್ಟಿದ್ದು ಮರುಳ್ನೀಕಿಯಾರ್ ಅಂತಂದರೆ ಕತ್ತಲನ್ನು ಹೋಗಲಾಡಿಸುವರು ಅಂತ ಅರ್ಥ. ಆ ಹೆಸರಿನಿಂದ ಬೆಳೀತಾ ಇದ್ದರು. ತಿಲಕವತಿ ಅನ್ನೋ ಹುಡುಗಿಗೆ ಅಂದರೆ ಇವರ ಅಕ್ಕನಿಗೆ, ಮರುಳ್ನೀಕಿಯಾರ್ವರ ಅಕ್ಕನಿಗೆ ಸುಮಾರು 12 ವರ್ಷ 13 ವರ್ಷ ಆಗುವಾಗ ಕಲಿಪ್ಪಹಯಾರ್ ಅನ್ನುವ ಒಬ್ಬ ಸೇನಾ ನಾಯಕರು, ಸೇನಾ ದಂಡನಾಯಕರು, ಅವರ ಜೊತೆ
ಮದುವೆ ಮಾಡಬೇಕು ಅಂತ ಮಾತುಕತೆ ಮಾತ್ರ ಆಗಿತ್ತು. ಮಾತುಕತೆ ದೊಡ್ಡವರು ಮಾಡಿಕೊಂಡಿದ್ದರು. ಇವರು ಕಲಿಪ್ಪಯ್ಯಾರವರು ಸೇನಾದಂಡ ನಾಯಕರು, ಆ ರಾಜನ, ದೇಶದ ರಾಜನ ಒಬ್ಬ ಕಮಾಂಡರ್ ಇನ್ ಚೀಫ್ ಆರ್ಮಿಗೆ ಇದ್ದರು. ಇವರ ಮದುವೆ ಆಗಬೇಕು ಅಂತ ದೊಡ್ಡವರೆಲ್ಲ ಮಾತುಕತೆ ಆಗಿತ್ತು. ದುರದೃಷ್ಟವಶಾತ್ ಏನು ಆಯಿತು ಅಂತಂದರೆ, ಈ ಮದುವೆಗೆ ಸ್ವಲ್ಪ ದಿವಸಕ್ಕೆ ಮುಂಚೆಯೇ ಅಂದರೆ ಪುಗಳ್ನಾರವರು ಏನೋ ಕಾಯಿಲೆ ಬಂದು ಮೃತರಾದರು. ಮೃತರಾದರೆ ಅವರ ಪತ್ನಿಯಾದ ಮಾದಿನಿಯಾರವರು ಕೂಡ ಗಂಡನ ಜೊತೆ ಸತಿ ಮಾಡಿಕೊಂಡು ಪ್ರಾಣತ್ಯಾಗ ಮಾಡಿದರು. ಅಂದರೆ ಇವರಿಗೆ ತಂದೆ ತಾಯಿ ಇಬ್ಬರು ಇಲ್ಲವಾದರು. ಈ ಕಡೆ ಮದುವೆ ನಿಶ್ಚಯವಾಗಿತ್ತಲ್ಲ, ಅವರು ಒಂದು ಕಡೆ ಯುದ್ಧಕ್ಕೆ ಹೋಗಬೇಕು ಅಂತ ಆ ರಾಜ, ಆ ದೇಶದ ರಾಜ ಒಂದು ಯುದ್ಧಕ್ಕೆ ಕಳಿಸಿಬಿಟ್ಟ. ಯುದ್ಧದಲ್ಲಿ ಏನಾಯಿತು, ಇವರು ಮೃತರಾದರು. ಯಾರು? ಕಲಿಪ್ಪಯ್ಯಾರ್. ಕಲಿಪ್ಪಯ್ಯಾರು ಅವರು ಮೃತರಾದ ಸಮಾಚಾರವು ಬಂದುಬಿಡ್ತು. ತಿಲಕವತಿಗೆ ಬಹಳ ದುಃಖವಾಯಿತು. ದುಃಖವಾಗಿ, ಅಯ್ಯೋ, ನನಗೆ ಗಂಡ ಅಂತ ಆಗಬೇಕಾದಂಥ ಅವನ ಮೃತ್ಯು ಆಗೋಯ್ತಲ್ಲ ಅಂದರೆ, ಆಕೆ ಆತ ತನ್ನ ಗಂಡ ಅಂತ ಮೊದಲೇ ಭಾವಿಸ್ಕೊಂಡು ಬಿಟ್ಟಿದ್ಲು. ಆ ಭಾವನೆಯಿಂದ ಸರಿ, ನಾನಿನ್ನು ಬದುಕಿರೋದು ಸರಿ ಇಲ್ಲ ಅಂತ ಹೇಳಿ ಸತಿ ಮಾಡ್ಕೊಳ್ತೀನಿ ಅಂತ ಮುಂದಾದ್ಲು. ಅವಳ ಭಾವನೆ ಏನು, ಆತ ನನ್ನ ಗಂಡ, ಮಾನಸಿಕವಾಗಿ ಆಗಿಬಿಟ್ಟಿದ್ದಾನೆ, ಆದ್ದರಿಂದ ನಾನು ಕೂಡ ಸತಿ ಮಾಡಿಕೊಂಡು ಪ್ರಾಣತ್ಯಾಗ ಮಾಡ್ತಾನೆ ಅಂತ ನಿಶ್ಚಯಿಸ್ತಾಳೆ. ಈ ನಿಶ್ಚಯವನ್ನು ಕಂಡು ತಮ್ಮ ಮರುಳ್ನಿಕ್ಕಿ ಹೇಳ್ತಾನೆ, ಅಮ್ಮ ತಿಲಕವತಿ, ನನಗೆ ಯಾರಿದ್ದಾರೆ ಇವಾಗ? ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ನೀನು ಅಕ್ಕ ಅಂತ ನಿನ್ನನ್ನು ನಂಬಿಕೊಂಡಿದ್ದೀನಿ, ನೀನು ಪ್ರಾಣತ್ಯಾಗ ಮಾಡಿದರೆ ನನ್ನ ಗತಿ ಏನು, ನನ್ನನ್ನು ಯಾರು ಸಾಕ್ತಾರೆ? ನೀನು ಹಾಗೆ ಮಾಡೋದಾದರೆ ನಾನು ಪ್ರಾಣತ್ಯಾಗವನ್ನು ಮಾಡಿಬಿಡ್ತೀನಿ ಅಂತ ಹೇಳಿ, ನೀ ಪ್ರಾಣತ್ಯಾಗ ಮಾಡಬೇಡಮ್ಮ, ನನಗೋಸ್ಕರ ಬದುಕಿರು ಅಂತ ಬೇಡಿಕೊಂಡ. ಬೇಡಿಕೊಂಡಾಗ ತಿಲಕವತಿಗೆ ಅದು ಸರಿ ಅಂತ ಅನ್ನಿಸ್ತು. ತಾನು ಪ್ರಾಣತ್ಯಾಗ ಮಾಡುವ ನಿಶ್ಚಯವನ್ನು ಕೈಬಿಟ್ಟು ತಮ್ಮನಿಗೋಸ್ಕರ ಬದುಕುವುದಕ್ಕೆ ಶುರು ಮಾಡಿದ್ಲು. ಹೀಗೆ ಸ್ವಲ್ಪ ದಿವಸ ಎಲ್ಲ ತಮ್ಮನಿಗೋಸ್ಕರ ಇವಳು ಬಾಳ್ತಾ ಇದ್ಲು. ಶಿವನ ದೇವಸ್ಥಾನದಲ್ಲಿ ಸೇವೆ ಮಾಡುವುದು, ಕೈಂಕರ್ಯ ಮಾಡುವುದು ಇವಳ ಪದ್ಧತಿಯಾಗಿದೆ. ಶಿವಭಕ್ತಿಗಳು ಇವಳು. ಒಂದು ಆಗಿನಿಂದಲೇ ಒಂದು ಸನ್ಯಾಸಿನಿ ಥರ, ಸನ್ಯಾಸ ತಗೊಳ್ಳಿಲ್ಲ, ಸನ್ಯಾಸಿನಿ ತರಹ ಬಾಳ್ತಾ ಇದ್ಲು. ತಮ್ಮನಿಗೋಸ್ಕರ ಬಾಳ್ತಾ ಇದ್ದಿದ್ದರೆ ತಮ್ಮನು ಕೂಡ ಅನೇಕ ಶೈವ ಮತದ ಗ್ರಂಥಗಳು ವಿಷಯಗಳನ್ನೆಲ್ಲ ತಿಳ್ಕೊಂಡು ಅವನ ಕೈಲಾದಂಥ ಸೇವೆಗಳನ್ನು ಮಾಡ್ತಾಯಿದ್ದ. ಆದರೆ ಈತನಿಗೆ, ಮರುಳ್ನಿಕ್ಕಿಗೆ, ಯಾಕೋ ಶೈವ ಸಿದ್ಧಾಂತದಲ್ಲಿ, ಶೈವ ಮತದಲ್ಲಿ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಾ ಬಂತು. ಇದರಿಂದ ಏನು ಪ್ರಯೋಜನವಾಗುವಂತ ಕಾಣಲಿಲ್ವಲ್ಲ ಅಂತ ಒಂದು ಮನಸ್ಸಿನಲ್ಲಿ ಸಂದೇಹ, ಗೊಂದಲ, ಚಂಚಲ ಬುದ್ಧಿ ಉಂಟಾಗಿ ಸ್ವಲ್ಪ ಆಗಿನ ಕಾಲದಲ್ಲಿ ಜೈನ ಮತವು ಅಲ್ಲಿ ರೂಢಿಯಲ್ಲಿದ್ದವು, ಅದರ ಕಡೆ ವಾಲ್ತು ಮನಸ್ಸು. ಏನು ಮಾಡ್ದ, ಜೈನ ಮತ ಗ್ರಂಥಗಳನ್ನೆಲ್ಲ ಓದಿದ, ಶಾಸ್ತ್ರಗಳನ್ನೆಲ್ಲ ಜೀರ್ಣಿಸಿಕೊಂಡ. ಅಲ್ಲಿಂದ ಪಾಟಲಿಪುತ್ರ, ಆರ್ಕಾಟ್ ಜಿಲ್ಲೆಯ ಪಾಟಲಿಪುತ್ರ ಅಂತ ಒಂದು ಊರು, ಆ ಊರಿನಲ್ಲಿ ಹೋಗಿ ಪ್ರಸಿದ್ಧನಾದ, ಜೈನ ಶಾಸ್ತ್ರಗಳನ್ನೆಲ್ಲ ಅರೆದು ಕುಡಿದು ಬಿಟ್ಟಿದ್ದಾನೆ, ಪಾರಂಗತನಾಗಿದ್ದಾನೆ. ಇವನ ಕೀರ್ತಿ ಅಲ್ಲಿ ಬಹಳ ಚೆನ್ನಾಗಿ ವೃದ್ಧಿಯಾಯಿತು. ಇವನ ಕೀರ್ತಿ ಎಲ್ಲಿ ತನಕ ಹೋಯಿತು ಅಂತಾರೆ, ರಾಜನಿಗೂ ಗೊತ್ತಾಯಿತು. ಆ ರಾಜನಿಗೂ ಈ ಥರ ಒಬ್ಬರು ಯಾರೋ ದೊಡ್ಡವರು, ಜೈನ ಶಾಸ್ತ್ರದಲ್ಲಿ ಪಾರಂಗತರಾಗಿ ಇರುವಂಥವರು ನಮ್ಮ ಇದಕ್ಕೆ ಬಂದಿದ್ದಾರೆ, ರಾಜ್ಯಕ್ಕೆ ಬಂದಿದ್ದಾರೆ ಅಂತ ಹೇಳಿ ರಾಜನಿಗೂ ಕೂಡ ಅವರನ್ನು ಕರೆಸಿ, ಅವರನ್ನು ಗೌರವಗೊಳಿಸಿ, ಅವರನ್ನು ಜೈನ ಮತಕ್ಕೆ ಮತಾಂತರಗೊಳಿಸಿ, ಅವರೇ ಆಗಿಬಿಟ್ಟಿದ್ದರು. ಮತಾಂತರಗೊಳಿಸಿದ ಮೇಲೆ ಅವರಿಗೆ ಧರ್ಮಸೇನ ಅಂತ ಒಂದು ಹೆಸರನ್ನು ಕೊಟ್ಬಿಟ್ರು, ಕಂಪ್ಲೀಟಾಗಿ ಜೈನರನ್ನಾಗಿ ಮಾಡಿದರು. ಇವರಿಗೆ ಬಹಳ ಪ್ರಸಿದ್ಧಿ, ಪುರಸ್ಕಾರಗಳು ಎಲ್ಲ ಸಿಕ್ಕಿದ್ದರಿಂದ ಬಹಳ ಚೆನ್ನಾಗಿ ಮೆರೆದರು ಜೈನರಾಗಿ. ಈ ಕಡೆ ಏನಾಗಿದೆ ಅಂತಂದರೆ, ತಿಲಕವತಿ ತಮ್ಮನಿಗೆ ಹೀಗಾಗಿರೋ ಸಮಾಚಾರ ಗೊತ್ತಾಯಿತು. ತಾನು ಸನ್ಯಾಸಿನಿಯಂತಲೇ ಬಾಳ್ತಾ ಇದ್ದಲ್ಲ, ಅಲ್ಲಿಂದ ಮುಂದೆ ವೀರಾಟ್ಟಾನೈ ಅನ್ನುವ ದೇವಸ್ಥಾನವಿರುವಂತಹ ತಿರುವಡಿಗೈ ಅನ್ನುವ ಊರಿಗೆ ಹೋಗಿ ಅಲ್ಲಿ ಒಂದು ಮಠವನ್ನು, ಸಣ್ಣ ಮಠವನ್ನು ಕಟ್ಟಿಕೊಂಡು ಅಲ್ಲಿ
ವಾಸವಾಗಿದ್ದು ದೇವರ ಸನ್ನಿಧಿಯಲ್ಲಿ ಕೈಂಕರ್ಯಗಳನ್ನು ಮಾಡುವುದು, ಶುದ್ಧ ಮಾಡುವುದು, ಇಂತಹ ಕೆಲಸಗಳನ್ನು ಮಾಡಿ ಶಿವಭಕ್ತಿಯನ್ನು ವೃದ್ಧಿಸಿಕೊಂಡು ಅಲ್ಲಿ ವಾಸವಾಗಿದ್ದಳು. ತಮ್ಮನು ಹೀಗೆ ಜೈನ ಮತವನ್ನು ಮತಾಂತರಗೊಳಿಸಿಕೊಂಡಿದ್ದಾನೆ ಅಂತ, ಜೈನ ಮತಕ್ಕೆ ಸೇರಿಬಿಟ್ಟಿದ್ದಾನೆ ಅಂತ ತಿಳಿದು ಆಕೆಗೆ ಬಹಳ ದುಃಖವಾಯಿತು. ಆ ವೇದಾತಾನೇಶ್ವರನಲ್ಲಿ ಮೊರೆ ಹೋದಳು, ಅಪ್ಪ ಈಶ್ವರ, ನನ್ನ ತಮ್ಮ ಹೀಗಾಗೋಗ್ಬಿಟ್ನಲ್ಲ, ಜೈನ ಮತಕ್ಕೆ ಸೇರಿಬಿಟ್ನಲ್ಲ, ಇಂತಹ ಶೈವ ಧರ್ಮದಲ್ಲಿದ್ದವನು ಅಲ್ಲಿ ಹೋಗಿ ಹೀಗೆ ಹಾರಾಗಿದ್ದಾನಲ್ಲ, ಏನಾದರೂ ಮಾಡಿ ಆತನನ್ನು ಪುನಃ ವಾಪಸ್ ಇಲ್ಲಿಗೆ ಬರುವಂತೆ ಮಾಡಬೇಕು ಅಂತ ಬಹಳ ದಯನೀಯಾಗಿ ಭಕ್ತಿಯಿಂದ ಶಿವನನ್ನು ಬೇಡಿಕೊಂಡಳು. ಹಾಗೆಯೇ ಒಂದು ಮಂಬರನಲ್ಲಿರುವಾಗ ಶಿವನ ಅಶರೀರವಾಣಿ ಕೇಳಿಸ್ತು ಆಕೆಗೆ, ಅಮ್ಮ ನೀನು ಏನೂ ಯೋಚನೆ ಮಾಡಬೇಡ, ಮರುಳಲಿಕ್ಕೆ ಯಾರೋ ಹೋದ ಜನ್ಮದಲ್ಲಿ ನನ್ನ ಭಕ್ತನೇ ಆಗಿದ್ದವನು, ಈಗಲೂ ಅವನು ನನ್ನ ಭಕ್ತನೇ, ಮಾಡ್ತೀನಿ ಅವನಿಗೆ, ನನ್ನ ಹತ್ರ ಬರೋ ಹಾಗೆ ಅವನಿಗೆ ಹೊಟ್ಟೆ ನೋವು ಕೊಟ್ಟು ಬರೋ ಥರ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ ಒಂದು ಅಭಯವನ್ನು ಹೇಳಿದರು ತಿಲಕವತಿಗೆ. ನಂತರದಲ್ಲಿ ಏನಾಯಿತು ಅಂದರೆ, ಇವಳ ಪ್ರಾರ್ಥನೆಯ ಫಲವಾಗಿ ಅಲ್ಲಿ ಇದ್ದಕ್ಕಿದ್ದ ಹಾಗೆ ನಮ್ಮ ಧರ್ಮಸೇನಾ ಅಂತ ಅನ್ನಿಸ್ಕೊಂಡ ಮರುಳ್ನಿಕ್ಕಿಯವರಿಗೆ ವಿಪರೀತವಾದ ಹೊಟ್ಟೆ ನೋವು ಬಂದುಬಿಡ್ತು. ವಿಪರೀತವಾದ ಹೊಟ್ಟೆ ನೋವು ಅಂತಂದರೆ ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ತುಂಬ ತುಂಬ ಹೊಟ್ಟೆ ನೋವು, ಹೇಳಲಾರದಂಥ ಉದರ ಶೂರಿ, ಏನು ನೆಲದ ಮೇಲೆ ಬಿದ್ದು ಬಿದ್ದು ಹೊರಳಾಡ್ತಾ ಇದ್ದಾರೆ, ತಡೆಯೋಕ್ಕಾಗ್ತಾ ಇಲ್ಲ, ಸಹಿಸಲಿಕ್ಕೆ ಆಗಲಿಲ್ಲ. ಆಗ ಅಲ್ಲಿ ಜೈನ ವೈದ್ಯರುಗಳು, ಅವರ ತಂತ್ರ ಮಂತ್ರ ಇತ್ಯಾದಿ ತಿಳಿದವರೆಲ್ಲರೂ ಬಂದು ಅವರ ಉದರ ಶೂಲಿಯನ್ನು ಶಮನಗೊಳಿಸೋದಕ್ಕೆ ಯಾರೆಷ್ಟೆಷ್ಟು ಪ್ರಯತ್ನ ಪಟ್ಟರೂ ಏನೂ ಆಗಲಿಲ್ಲ, ಬಹಳ ಒದ್ದಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಆವಾಗ ಅವರಿಗೆ ಜ್ಞಾನೋದಯವಾಯಿತು. ಅಯ್ಯಯ್ಯೋ, ನನ್ನ ಅಕ್ಕ ತಿಳುಕವತಿ ಇದ್ದಾಳಲ್ಲ, ಅವಳನ್ನೇ ನಾನು ಮರೆತುಬಿಟ್ನಲ್ಲ, ನನ್ನ ಶೈವ ಧರ್ಮವನ್ನೇ ಮರೆತುಬಿಟ್ನಲ್ಲ, ಹೀಗಾಯ್ತಲ್ಲ ಅಂತ ಒಂದು ಜ್ಞಾನೋದಯವಾಗೋದಕ್ಕೆ ಶುರು ಆಯಿತು. ತಕ್ಷಣ ಏನು ಮಾಡಿದ್ರು, ಈ ಪ್ರಸಿದ್ಧರಾದ ವ್ಯಕ್ತಿಯಾಗಿದ್ದಾರೆ, ಓಡಿಬರೋ ಹಾಗಿಲ್ಲ, ಅದರಿಂದ ಏನು ಮಾಡಿದ್ರು, ಹೊಟ್ಟೆ ನೋವು ತಡೆಯಲಾರದೆ ರಾತ್ರೋರಾತ್ರಿ ಯಾರಿಗೂ ಹೇಳದೆ ಅಲ್ಲಿಂದ ತನ್ನ ತಿಲಕವತಿ ಅಕ್ಕ ಇದ್ದ ಜಾಗಕ್ಕೆ ಬಂದರು. ಬಂದು ಸಾಷ್ಟಾಂಗವಾಗಿ

ಕಡಿಮೆಯಾಗುವಂತೆ ಭಾಸವಾಯಿತು. ಬಾಪ್ಪ ಇವಾಗ ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರನ್ನು ಪ್ರಾರ್ಥಿಸೋಣ, ನೀನೂ ಪ್ರಾರ್ಥಿಸು, ನಿನ್ನ ಹೊಟ್ಟೆ ನೋವು ಇಷ್ಟು ಕಷ್ಟವಾಗಿದೆಯಲ್ಲ, ದೇವರಲ್ಲಿ ಪ್ರಾರ್ಥಿಸ್ಕೋ, ದೇವರು ನಿನಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಇವರು ಅಂದರೆ ಮರುಳ್ನೀಚಿಯವರು ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ನಾನು ಬಹಳ ತಪ್ಪು ಮಾಡಿಬಿಟ್ಟೆ, ಶೈವ ಧರ್ಮವನ್ನು ಬಿಟ್ಟು ಜೈನ ಧರ್ಮಕ್ಕೆ ಹೋದದ್ದು ಬಹಳ ದೊಡ್ಡ ತಪ್ಪು, ಅನೇಕರಿಗೆ ಅನೇಕ ಹಿಂಸೆಗಳನ್ನು ಕೊಟ್ಟಿದ್ದೇನೆ, ಶಿವ ಭಕ್ತರಿಗೆ ಬಹಳ ತೊಂದರೆಯನ್ನು ಕೊಟ್ಟಿದ್ದೇನೆ. ಒಂದಾನೊಂದು ಸಲ ನಾನು ಗೋದಾವರಿ ನದಿ ತೀರದಲ್ಲಿ ಅನೇಕ ಶಿವಯೋಗಿಗಳಿಗೆ ಅವರ ಮನಸ್ಸಿಗೆ ಬೇಡದಿದ್ದರೂ ಕೂಡ ಜೈನ ಧರ್ಮವೇ ದೊಡ್ಡದು, ಜೈನ ಶಾಸ್ತ್ರವೇ ಹಿರಿದು ಈ ಥರ ಎಲ್ಲ ವಾದ ಮಾಡಿ ಹಿಂಸೆ ಕೊಟ್ಟಿದ್ದೇನೆ, ಇದೆಲ್ಲ ನಾನು ಮಾಡಿದ್ದು ತಪ್ಪು, ನನಗೆ ಈ ಹೊಟ್ಟೆ ನೋವು ಹೇಗೆ ಅನ್ನಿಸ್ತಾ ಇದೆ ಅಂದರೆ ಯಮನೇ ಬಂದು ನನ್ನನ್ನು ಹಿಂಸಿಸೋ ಥರ ಕಾಣಿಸ್ತಾ ಇದೆ, ಆದ್ದರಿಂದ ಈಶ್ವರನೇ ನಿನಗೆ ನಾನು ಶರಣು, ಇನ್ನು ಮೇಲೆ ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ, ಯಾವಾಗಲೂ ನಿನ್ನ ಧ್ಯಾನವನ್ನೇ ಮಾಡ್ತಾ ಇರ್ತಾನೆ, ನಿನ್ನನ್ನೇ ನಂಬಿದ್ದೇನೆ ಅಂತ ಆಗ ಆ ದೇವರ ಮುಂದೆ ಒಂದು ಪದಿಹವನ್ನು ಹಾರ್ತಾರೆ, ಶಿವನ ಸ್ತುತಿ ಮಾಡ್ತಾರೆ. ಆ ಒಂದು ಪದಿಹ ಅಂದರೆ ಒಂದು 10 ಸ್ಟ್ಯಾನ್ಸಾಸ್ ಇರುತ್ತೆ. ಪದಿಹ ಅಂದರೆ ಹೇಗಿರುತ್ತೋ ಅನ್ನೋದು ಒಂದು ಮಾದರಿಯಾಗಿ ನಾನು ಒಂದು 2 ಸ್ಟ್ಯಾನ್ಸಾಗಳನ್ನು ನಿಮಗೆ ಹಾಡಿ ತೋರಿಸ್ತೇನೆ, ದಯವಿಟ್ಟು ಗಮನಿಸಿ.

ಈ 10 ಸ್ಟ್ಯಾನ್ಸಾಗಳಲ್ಲೂ ಕೂಡ ತಾವು ಉದರಶೂಲಿಯಿಂದ ಎಷ್ಟು ಕಷ್ಟಪಟ್ಟೆ ಎನ್ನುವುದನ್ನು ವಿವರಿಸಿ ಹೇಳಿ ಶಿವನನ್ನು ಬೇಡಿಕೊಳ್ತಾರೆ. ಆಗ ಶಿವನಿಗೆ ಬಹಳ ಪ್ರೀತಿಯಾಗಿ ಈತನ ಭಕ್ತಿಗೆ ಮೆಚ್ಚಿ ಇವರಿಗೆ ತಿರುನಾವುಕ್ಕರಸರ್ ಅನ್ನುವ ಪಟ್ಟವನ್ನು ಕೊಡ್ತಾರೆ. ಆಗಲೇ ಈ ಮರುಳ್ನೀಕಿಯವರು ತಿರುನಾವುಕ್ಕರಸರ್ ಅಂತ ಆಗೋದು. ತಿರುನಾವುಕ್ಕರಸರ್ ಅಂದರೆ ಇವರ ಹಿಂದಿನ ಜನ್ಮದಲ್ಲಿಯೇ ವಾಗೀಶ ಅಂತ, ವಾಗೀಶ ಮುನಿಗಳಲ್ವೇ, ವಾಗೀಶ ಮುನಿಗಳಾಗಿದ್ದರಿಂದ ಅದೇ ಅರ್ಥ ಬರುವಂಥ ತಿರುನಾವುಕ್ಕರಸರ್ ಅಂದರೆ ನಾಲಿಗೆಗೆ ಸಾಮ್ರಾಟ. ಇವರು ಏನು ಹೇಳ್ತಾರೋ ಹೇಳ್ತಾರೋ ಬಾಯಿಂದ ಅದೆಲ್ಲ ಬಹಳ ಉನ್ನತವಾದ ಹಾಡುಗಳಾಗಿ ನಡೆಯುತ್ತೆ. ಆದ್ದರಿಂದ ಇವರಿಗೆ ತಿರುನಾವುಕ್ಕರಸರ್ ಅಂತ ಹೆಸರಾಗಿ ಒಂದೊಂದು ಕ್ಷೇತ್ರವನ್ನು ಹೋಗಿ ಭೇಟಿ ಮಾಡಿದಾಗ, ಸಂದರ್ಶಿಸಿದಾಗ ಅನೇಕ ಪದಿಗಳನ್ನು ಹಾಡ್ತಾರೆ. ಹೀಗೆ ಇವರು ತಿರುನಾವುಕ್ಕರಸರಾದರು. ಇಲ್ಲಿ ಏನಾಯಿತು, ಹೀಗೆ ಇರುವಾಗ ರಾಜನಿಗೆ, ಆ ಪಲ್ಲವ ರಾಜ ಆತ, ಅವನಿಗೆ ಸಮಾಚಾರ ಹೋಯಿತು ಈ ಥರ ಇವರು ರಾತ್ರಿ ತಪ್ಪಿಸ್ಕೊಂಡು ಓಡಿ ಹೋಗಿ ಅವ್ರಿಗೆ ಹೊಟ್ಟೆ ನೋವು ಬಂದಿದ್ದೆಲ್ಲ ಸುಳ್ಳು, ನಾಟಕ,

0: ಅಲ್ಲಿಗೆ ಶೈವ ಧರ್ಮಕ್ಕೆ ಹೋಗಿ ಸೇರ್ಕೊಳ್ಳೋದಕ್ಕೋಸ್ಕರ ಈ ಥರ ಎಲ್ಲ ತಂತ್ರ ಮಾಡಿ ರಾಜದ್ರೋಹವನ್ನು ಮಾಡಿದ್ದಾನೆ, ಜೈನ ಧರ್ಮಕ್ಕೆ ದ್ರೋಹವನ್ನು ಮಾಡಿದ್ದಾನೆ, ಹೀಗೆಲ್ಲ ರಾಜನಿಗೆ ತಗೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟರು, ದೂರು ಕೊಟ್ಟರು. ರಾಜನಿಗೆ ಬಹಳ ಕೋಪ ಬಂತು. ಅಪ್ಪ ಎಲ್ಲಿದ್ದಾನೆ, ಹೋಗಿ ಕರ್ಕೊಂಡು ಬನ್ನಿ, ಕರ್ಕೊಂಡು ಬನ್ನಿ ಅಂತ ಮಂತ್ರಿಗಳಿಗೆ ಆಜ್ಞೆ ಮಾಡಿದ್ರು. ಕೋಪ ಬಂದುಬಿಟ್ಟಿದೆ ರಾಜನಿಗೆ, ರಾಜದ್ರೋಹ ಆಗಿರೋದು, ಆದ್ದರಿಂದ ಹೋಗಿ ಅವರನ್ನು ಕರ್ಕೊಂಡು ಬನ್ನಿ ಅಂತ ಸೇನಾಧಿಪತಿಗೆ ಹೇಳ್ತಾರೆ, ಮಂತ್ರಿಗಳಿಗೆ ಹೇಳ್ತಾರೆ. ಮಂತ್ರಿಗಳು ಎಲ್ಲರೂ ಹೋಗ್ತಾರೆ, ಒಂದು ಸೈನ್ಯ ತಗೊಂಡು ಹೋಗ್ತಾರೆ. ಒಬ್ಬ ಈ ಸಣ್ಣ ವ್ಯಕ್ತಿಯನ್ನು ಕರ್ಕೊಂಬರೋಕ್ಕೆ, ಒಬ್ಬರನ್ನು ಕರ್ಕೊಂಬರೋಕ್ಕೆ, ಬಂಧಿಸಿ ಕರ್ಕೊಂಡು ಬರೋದಕ್ಕೆ ಒಂದು ಸೈನ್ಯ ತಗೊಂಡು ಬರ್ತಾರೆ. ಸೈನ್ಯ ತಗೊಂಡು ಇಲ್ಲಿಗೆ ಬಂದರೆ ಇಲ್ಲಿ ಏನಾಗಿದೆ ನೋಡಿದ್ರೆ, ಒಬ್ಬರೇ ಕೂತಿದ್ದಾರೆ, ಶಿವ ಧ್ಯಾನ ಮಾಡ್ತಾ ಇದ್ದಾರೆ. ರಾಜಾಜ್ಞೆ ಆಗಿದೆ ನಿಮ್ಮನ್ನು ಕರ್ಕೊಂಬರೋಕ್ಕೆ, ಬನ್ನಿ, ನಿಮ್ಮನ್ನು ರಾಜದ್ರೋಹ ಆಗಿದೆ ಅಂತ. ಆಗ ಇವರು ಹೇಳ್ತಾರೆ, ನಾನು ನಿಮ್ಮ ರಾಜನ ಪ್ರಜೆಯೂ ಅಲ್ಲ, ನಿಮ್ಮ ರಾಜ್ಯದ ಪ್ರಜೆಯೂ ಅಲ್ಲ, ನನಗೆ ಈಶ್ವರನೇ ರಾಜ, ಈಶ್ವರನೇ ನನ್ನೊಡೆಯ, ಆತ ನನ್ನನ್ನು ಯಾವಾಗಲೂ ಕಾಪಾಡ್ತಾನೆ, ನಾನು ಬರೋ ಹಾಗಿಲ್ಲ, ರಾಜದ್ರೋಹದ ಮಾತೇ ಇಲ್ಲ ಅಂತಂದೆ. ಆವಾಗ ಇವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವರನ್ನು ಹೀಗೆ ಕರ್ಕೊಂಡು ಹೋಗೋಕ್ಕೆ ಬಲವಂತವಾಗಿ ಬಲಾತ್ಕಾರವಾಗಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದು ಹೋಯಿತು. ಒಂದು ಯುಕ್ತಿಯಿಂದ ಏನು ಮಾಡ್ತಾರೆ, ನೋಡಿ ನೀವು ಬರದೇ ಹೋದರೆ ರಾಜ ನಮ್ಮನ್ನು ಶಿಕ್ಷಿಸ್ತಾನೆ, ನಮ್ಮನ್ನು ಉಳಿಸೋಕ್ಕೋಸ್ಕರವಾದರೂ ನೀವು ದಯವಿಟ್ಟು ಬನ್ನಿ, ರಾಜನ್ನ ನೋಡಬೇಕು ಅಂತ. ಆಗ ಸರಿ ಆಯಿತು, ನನಗೇನು ಹೆದರಿಕೆ ಇಲ್ಲ, ನನ್ನ ಶಿವನ್ ನನ್ನನ್ನು ಕಾಪಾಡ್ತಾನೆ, ಏನು ಹೆದರಿಕೆ ಇಲ್ಲ ಅಂತ ಅವ್ರ ಜೊತೆಯಲ್ಲಿ ಬಂದರು. ಬಂದು ರಾಜನ ಮುಂದೆ ನಿಲ್ಲಿಸಿದ್ರು. ರಾಜನಿಗೆ ವಿಪರೀತ ಕೋಪ ಬಂದುಬಿಟ್ಟಿದೆ, ಇವರು ಮಾಡಿದ್ದೆಲ್ಲ ಈ ಥರ ಓಡಿ ಹೋಗಿದ್ದು, ರಾತ್ರೋ ರಾತ್ರಿ ಇಲ್ಲಿಂದ ಪಲಾಯನ ಮಾಡಿ ಅಲ್ಲಿ ಶೈವಧರ್ಮಕ್ಕೆ ಸೇರಿಕೊಂಡು ಇದೆಲ್ಲ ಗೊತ್ತಾಗಿ ಇದನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನೀವೇ ಹೇಳಿಬಿಡಿ ಅಂತ ಅಲ್ಲಿದ್ದ ಸಭೆಯಲ್ಲಿದ್ದವರಿಗೆಲ್ಲ ಹೇಳ್ತಾರೆ. ಏನು ಶಿಕ್ಷೆ ಕೊಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲರನ್ನು ನೋಡುವ ಒಂದು ಭಾಗ್ಯವು ನನಗೆ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karmashaka, Adhyayam 5.
3: Atha Panchamo Adhyayah. Om Agnes Tanurasi Vishnave Tvasomasya.

ಜ್ಯೇಷ್ಠಾ ಉಗ್ರಂ ವಚೋ ಅಪಾಅವಧೀತ್ ತ್ವೇಷಂ ವಚೋ ಅಪಾಅವಧೀತ್ ಸ್ವಾಹಾ ಯಾತೇ ಅಗ್ನೇ ಹರೀಶಯಾ ತನೂರ್ವರ್ಷಿಷ್ಠಾ ಗಹ್ವರೇಷ್ಠಾ ಉಗ್ರಂ ವಚೋ ಅಪಾಅವಧೀತ್ ತ್ವೇಷಂ ವಚೋ ಅಪಾಅವಧೀತ್ ಸ್ವಾಹಾ ತಪ್ತಾಯ

ಯ ಮಮಾತ್ಯೋ ನಿಚಖಾನ ಇದಮಹಂತಂ ವಾ ಲಗಮುದ್ವಾಪಾಮಿ ಯನ್ನ ಸಮಾನೋ ಯಮಸಾಮಾನೋ ನಿಚಖಾನ.

ಯೋಸಿ ಯವಯಾಸ್ಮದ್ವೇಷೋ ಯವಯಾರಾತೀಹಿ ದಿವೇ ತ್ವಾಂತರಿಕ್ಷಾಯ ತ್ವಾ ಪೃಥಿವ್ಯೈ ತ್ವಾ ಶುಂಧಂತಾಳ್ಲೋಕಾಃ ಪಿತೃಷದಾನಾಃ ಪಿತೃಷದಾ ನಮಸಿ ಉದ್ದಿವಗ್ಗಸ್ತಭಾನಾಂತರಿಕ್ಷಂ ವೃಣದೃಗ್ಯಃ ಸ್ವಪೃಥಿವ್ಯಾಂ ದ್ಯುತಾನಸ್ತ್ವಾ ಆಮಾರುತೋ ಮೀ ನೋತು ಮಿತ್ರಾವರುಣೌ ಧ್ರುವೇಣ ಧರ್ಮಾನ ಬ್ರಹ್ಮವನಿತ್ವಾ ಕ್ಷತ್ರವನೇರಾಯಸ್ಪೋಷವನಿ ಪರ್ಯೂಹಾಮಿ ಬ್ರಹ್ಮದೃಗ್ಯಃ ಕ್ಷತ್ರಂದೃಗ್ಯಃ ಆಯುರ್ದೃಗ್ಯಃ ಪ್ರಜಾಂದೃಗ್ಯಃ ಧ್ರುವಾಸಿ ಧ್ರುವೋಸ್ಮಿನ್ ಯಜಾಮಾನ ಆಯತಾನೇ ಭೂಯಾತ್ ಘೃತೇ ನದ್ಯಾ ವಾ ಪೃಥಿವೀ ಪೂರ್ಯೇಥಾಮಿಂದ್ರಸ್ಯ ಛದಿರಾಸಿ ವಿಶ್ವಜನಸ್ಯ ಛಾಯಾ ಪರಿತ್ವಾ ಗಿರ್ವಣೋ ಗಿರಾ ಇಮಾ ಭಾವಂತು ವಿಶ್ವತಃ ವೃದ್ಧಾಯ ಮನು ವೃದ್ಧಾಯೋ ಜುಷ್ಟಾ ಭವಂತು ಜುಷ್ಟಾಯಃ ಇಂದ್ರಸ್ಯ ಸ್ಯೂರಸೀಂದ್ರಸ್ಯ ಧ್ರುವೋಸಿ ಐಂದ್ರಮಾಸಿ ವೈಶ್ವದೇವಮಾಸಿ ವಿಭೂರಾಸಿ ಪ್ರವಾಹಾಣೋ ವಹ್ನೀರಸಿ ಹವ್ಯವಾಹನಃ ಶ್ವಾತ್ರೋಸಿ ಪ್ರಚೇತಾಸ್ತುಥೋಸಿ ವಿಶ್ವವೇದಾಃ ಉಷಿಗಾಸಿ ಕವಿರಂಗಾರಿರಸಿ ಬಂಭಾರಿಹಿ ಹವಸ್ಯೂರಾಸಿ ದುವಸ್ವಾಂಚುಂಧ್ಯೂರಾಸಿ ಮಾರ್ಜಾಲೀಯಾಃ ಋತಧಾಮಾಸಿ ಸ್ವರ್ಜ್ಯೋತಿಃ ಸಮುದ್ರೋಸಿ ವಿಶ್ವವ್ಯಾಚಾಃ ಅಚೋಸ್ಯೇಕಾ ಪಾದಹೀರಸಿ ಬುಧ್ನ್ಯಾಃ ಸಂರಾಲಾಸಿ ಕೃಶಾನುಃ ಪರಿಷದ್ಯೋಸಿ ಪವಾಮಾನಃ ನಭೋಸಿ ಪ್ರತಕ್ವಾ ಮೃಷ್ಟೋಸಿ ಹವ್ಯಸೂದಾನಃ ಸಮೂಹ್ಯೋಸಿ ವಿಶ್ವವೇದಾ ಊನಾತಿರಿಕ್ತಸ್ಯ ಪ್ರತಿಷ್ಠಾ ಅಗ್ನಾಯಃ ಸಗರಾಃ ಸಗಾರಾಸ್ಥ ಸಗಾರೇಣ ನಾರೌದ್ರೇಣಾನೀಕೇನ ಪಾತಮಾಗ್ನಯಃ ಪಿಪೃತಮಾಗ್ನಯೋ ನಮೋ ವೋಸ್ತು ಮಾಮಾಹಿಜ್ಞಸಿಷ್ಟ ಜ್ಯೋತಿರಸಿ ವಿಶ್ವರೂಪಂ ವಿಶ್ವೇಷಾಂ ದೇವಾನಾಗ್ನ್ಯಸಮಿತ್ ತ್ವಗ್ನ್ಯಸೋ ಮತನೋ ಕೃದ್ಭ್ಯೋ ದ್ವೇಷೋಭ್ಯೋನ್ಯಕೃತೇಭ್ಯಃ ಉರುಯಂತಾಸಿವರೂಥಗ್ಸ್ವಾಹ ಜುಷಾನೋ ಅಪ್ತು ರಾಜ್ಯಸ್ಯ ವೇತು ಸ್ವಾಹ ಅಗ್ನೇನಯಾ ಸುಪಥಾ ರಾಜೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜೋಹುರಾನಮೇನೋ ಭೂಯಿಷ್ಠಾಂತೇ ನಮ ಉಕ್ತಿಂ ವಿಧೇಮ ಅಯನ್ನೋ ಅಗ್ನಿರ್ವರೇವ ಸ್ಕೃಣೋ ತ್ವಯಂ ರುಧಃ ಪುರ ಏತು ಪ್ರಭಿಂದನ್ ಅಯಂ ವಾಜಾ ಅಂಜಯತು ವಾಜಾ ಸಾತ ಅಯಜ್ಞಶತ್ರು ಅಂಜಯತು ಜರ್ಹಶಾನ ಸ್ವಾಹ ಉರು ವಿಷ್ಣೋ ವಿಕ್ರಾಮಸ್ವೋ ವೃಕ್ಷಯಾಯನಸ್ಕೃಧಿ ಘೃತಂ ಘೃತಯೋ ನೇಪಿ ಬಪ್ರಪ್ರಾಯಜ್ಞಪಾತಿಂತಿ ರಸ್ವಾಹ ದೇವಾ ಸವಿತರೇಷತೆ ಸೋಮಸ್ತಜ್ಞ ರಕ್ಷಸ್ವ ಮಾತ್ವಾ ದಭನ್.

ಸಾಗಂ ತಸ್ಥಯತ್ರಯಂ ಚದ್ರಕಮಾದನಾಯಿಕಾನಂದನೇಕಾ ಪ್ರಜಾಚಾರ್ಯಾತ್ರಾಭಿಷಾಭವತಃ ಪರಿಗೃಹೇತ್ಯೈ ಆದಿತ್ಯಾಕಾಮರಂತಸುವರ್ಗಂ ಲೋಕಮಿದಾದೇಶವರ್ಗಂ ಲೋಕನ್ನ ಪ್ರಾಚಾರಣ್ಯಸುವರ್ಗಂ ಲೋಕಮಾನಂತ ಏತಗಂ ಸತ್ರಗಂ ಯತ್ರಾತ್ರವರ್ಷಂತಮಾಹರಂತೇನಾಯಿದಂತಸುವರ್ಗಂ ಲೋಕಂ ಪ್ರಾಚಾರಣ್ಯಸುವರ್ಗಂ ಲೋಕಮಾನೇತಂ ಯಸ್ಮಾಕಂ ಸಕ್ಷತ್ರಗಂ ತತ್ರಾತ್ರವಾದನೇತವರ್ಗಮೇವ ಲೋಕಂ ಪ್ರಜಾನಂಜಸವರ್ಗಂ ಲೋಕೇಯಂ ಯಜ್ಜ್ವಾದರಜಾತ್ರಭವಜ್ಜ್ವಾದರೇವ ಪುರಸ್ಥಾನಾಧನೇತುವರ್ಗಸ್ಸು ಲೋಕ್ಯಾಧ್ಯಾಂದ್ರಾಭವಂತಿ ಭವಂತಿ ದೇವತಾ ಭೃಷ್ಟಾ ಭಜ.

0: ಶ್ರೀ ಉಮಾಮಹೇಶ್ವರ ಪರಬ್ರಹ್ಮಾರ್ಪಣಮಸ್ತು, ಲಲಿತಾಂಬಿಕೆ ಸಾಂಬ ಶಿವಾರ್ಪಣಮಸ್ತು, ಶ್ರೀಮತಿ ಗೌರಿ ಸಮೇತ ಸಾಂಬ ಶಿವಾರ್ಪಣಮಸ್ತು. ಕರಚರಣಕೃತಂ ವಾಕ್ಕಾಯಜಂ ಕರ್ಮಜಂ ವಾ ಶ್ರವಣನಯನ ಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಂ ಏತತ್ ಕ್ಷಮಸ್ವ. ಜಯ ಜಯ ಕರುಣಾ ಅಬ್ಧೇ ಶ್ರೀ ಮಹಾದೇವ ಶಂಭೋ, ಮಾತಾ ಚ ಪಾರ್ವತಿ ದೇವೀ, ಪಿತಾ ದೇವೋ ಮಹೇಶ್ವರ, ಬಂಧವಾ ಶಿವಭಕ್ತಾಂಶ್ಚ ಸ್ವದೇಶೋ ಭುವನತ್ರಯಂ. ಸಾಂಬ ಶಿವಾಯ ನಮಃ, ಸಾಂಬ ಶಿವಾಯ ನಮಃ, ಸಾಂಬ ಶಿವಾಯ ನಮಃ. ಹರ ಓಂ ತತ್ಸತ್.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.

0: ಕಾಲಂ ಶೈವಕುಲೋದ್ಭವಂ ಪರಿಹರತ್ ಸ್ವಜ್ಞಾತಿಪಕ್ಷಾಕುಲಂ ಖಿದ್ಯಂತಂ ತವ ಮೂರ್ಧ್ನಿ ಪುಷ್ಪ ನಿಚಯಂ ದಾತುಂ ಸಮುದ್ಯತ್ಕರಂ ದೃಷ್ಟ್ವಾನಮ್ಯ ವಿರಿಂಚಿರಮ್ಯ ನಗರೆ ಪೂಜಾಂ ತದೀಯಾಂ ಭಜನ್ ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ. ಅನ್ವಯಃ ಏವಂ ಭವತಿ. ವಿರಿಂಚಿರಮ್ಯ ನಗರೆ ಶೈವಕುಲೋದ್ಭವಂ ಪರಿಹರತ್ ಸ್ವಜ್ಞಾತಿಪಕ್ಷಾಕುಲಂ ತವ ಮೂರ್ಧ್ನಿ ಪುಷ್ಪನಿಚಯಂ ದಾತುಂ ಸಮುದ್ಯತ್ಕರಂ ಖಿದ್ಯಂತಂ ಬಾಲಂ ದೃಷ್ಟ್ವಾ ಯಃ ತದೀಯಾಂ ಪೂಜಾಂ ಭಜನ್ ಸ್ವಶಿರಃ ಆನಮ್ಯ ಆಸ್ತೆ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ದೀಕ್ಷಿತೇಂದ್ರಾಣಾಂ ಕುಲದೈವಸ್ಯ ದ್ರವಿಡೇಷು ತಿರುವಿರಿಂಚಿಪುರಕ್ಷೇತ್ರಸ್ಥಿತಸ್ಯ ಮರ್ಕತವಲ್ಲೀ ಸಮೇತ ಶ್ರೀ ಮಾರ್ಗಸಹಾಯೇಶ್ವರಾಲಯಸ್ಯ ಸ್ಥಳಪುರಾಣಂ ವರ್ಣಯಂತಿ. ವಿರಿಂಚಿನಮ್ಯ ನಗರೆ ತವ ಮೂರ್ಧ್ನಿ ಪುಷ್ಪನಿಚಯಂ ದಾತುಂ ಸಮುದ್ಯತ್ಕರಂ ಖಿದ್ಯಂತಂ ಶೈವಕುಲೋದ್ಭವಂ ಬಾಲಂ ದೃಷ್ಟ್ವಾ ಯಃ ತದೀಯಾಂ ಪೂಜಾಂ ಭಜನ್ ಸ್ವಶಿರಃ ಆನಮ್ಯ ಆಸ್ತೆ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ವಿರಿಂಚಿರಮ್ಯ ನಗರೆ ತಿರುವಿರಿಂಚಿಪುರಂ ಇತಿ ಅಡಯಪ್ಪಲ ಸಮೀಪವರ್ತಿ ದ್ರವಿಡೇಶು ಕಿಂಚಿತ್ ದ್ರಮ್ಯಂ ನಗರಂ ತಸ್ಮಿನ್ ತವ ತತ್ ಕ್ಷೇತ್ರಗರ್ಭಗೃಹೇ ವಿರಾಜಮಾನಸ್ಯ ಮೂರ್ಧ್ನಿ ಶಿರಸಿ ಪುಷ್ಪನಿಚಯಂ ಪುಷ್ಪಾಣಾಂ ನಿಚಯಂ ಓಘಂ ದಾತುಂ ಸಮರ್ಪಯಿತುಂ ಸಮುದ್ಯತ್ಕರಂ ಸಮುದ್ಯನ್ ಮಹತಾ ಪ್ರಯಾಸೇನ ಯತಮಾನಃ ಕರಃ ಯಸ್ಯ ತಂ ತಸ್ಮಾದೇವ ಖಿದ್ಯಂತಂ ಶೋಕಮನುಭವಂತಂ ಶೈವಕುಲೋದ್ಭವಂ ಶೈವಾನಾಂ ಶಿವಭಕ್ತಿಪರಾಣಾಂ ಬ್ರಾಹ್ಮಣಾನಾಂ ಕುಲೇ ಉದ್ಭವಃ ಜನ್ಮ ಯಸ್ಯ ತಂ ಬಾಲಂ ಬ್ರಾಹ್ಮಣ ವಟುರೂಪಧೃಶಂ ಬ್ರಹ್ಮಾಣಂ ದೃಷ್ಟ್ವಾ ತದೀಯಾಂ ತೇನ ಕೃತಾಂ ಪೂಜಾಂ ಭಗವನ್ ಮಂದಿರಗರ್ಭಗೃಹೇ ಕ್ರಿಯಮಾಣಮರ್ಚನ ಕೈಂಕರ್ಯಂ ಭಜನ್ ಸ್ವೀಕುರ್ವಾಣಃ ಸ್ವಶಿರಃ ಇತಿ ವಾಕ್ಯಶೇಷಃ. ಆನಮ್ಯ ಅಧಃ ನಮಯನ್ ಆಸ್ತೆ ಇತ್ಯಪಿ ವಾಕ್ಯಶೇಷಃ. ಸಹ ಭೂತಭಾವನಃ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ. ಕೋಯಂ ಬಾಲಕಃ ಕಾ ತಸ್ಯ ಕಥಾ ಅಸ್ಯ ಚ ಕಥಾಂ ಇತ್ಥಮಾಹುಃ ಪುರಾ ಹಿ ಬ್ರಹ್ಮಾ ಕೇನಚಿಚ್ಛಾಪೇನ ಭೂಮ್ಯಾಂ ಮಾನುಷಂ ಜನ್ಮಲೇಭೆ. ತಿರುವಿರಿಂಚಿಪುರ ಕ್ಷೇತ್ರಸ್ಥಿತೆ ಶಿವಾಲಯೇ ಅರ್ಚನಕೈಂಕರ್ಯಂ ಕುರ್ವತಾಂ ಬ್ರಾಹ್ಮಣಾನಾಂ ಕುಲೇ ಲಬ್ಧಜನ್ಮನಃ ತಸ್ಯ ನಾಮ ಶಿವಶರ್ಮಾ ಇತ್ಯಾಸೀತ್. ಅನುಪನೀತಸ್ಯ ತಸ್ಯ ಪಿತರಿ ಮೃತೆ ಸತಿ ತಸ್ಯ ವೈರಿಣಃ ಬಾಂಧವಾಃ ತದರ್ಚನಕೈಂಕರ್ಯಂ ತಸ್ಮಾತ್ ಹಠೇನ ಗ್ರಹೀತುಮೈಚ್ಛನ್ ಇತ್ಯಾಹ ಪರಿಹರತ್ಸ್ವಜ್ಞಾತಿಪಕ್ಷಾಕುಲಂ ಇತಿ. ಪರಿಹರತಾಂ ಕುಲಪ್ರಾಪ್ತಂ ಶಿವಾರ್ಚನಕೈಂಕರ್ಯಂ ಲುಂಠತಾಂ ಸ್ವಜ್ಞಾತೀನಾಂ ಪಕ್ಷೇಣ ಸಮೂಹೇನ ಆಕುಲಃ ವ್ಯಾಥಿತಃ ಪರಿಹರತ್ಸ್ವಜ್ಞಾತಿಪಕ್ಷಾಕುಲಃ ತಂ ಅನುಪನೀತಸ್ಯ ತಸ್ಯ ವಟೋಃ ಆಲಯಸ್ಯ ಪೂಜಾಕೈಂಕರ್ಯೇ ಅನಧಿಕಾರಿತ್ವಾತ್ ತಸ್ಮಾತ್ ತತ್ ಪರಿಹರ್ತುಂ ಐಚ್ಛುಃ ಇತಿ ಕಥ್ಯತೆ. ಭಗವಂತಂ ಧ್ಯಾಯತ್ಯಾಂ ತಸ್ಯ ಮಾತರಿ ಭಗವಾನ್ ಶಿವಃ ವೃದ್ಧಬ್ರಾಹ್ಮಣರೂಪಧೃಕ್ ಶಿವಶರ್ಮಾಣಮುಪಜಗಾಮ ಗತ್ವಾ ಚ ತನ್ಮಂದಿರಸಮೀಪಸ್ಥಿತಂ ಬ್ರಹ್ಮತೀರ್ಥಂ ತಂ ನೀತ್ವಾ ಸ್ವಯಮೇವ ಉಪನಿನಾಯ ಉಪನೀಯ ಚ ತಿರೋಬಭೂವಸ ಬ್ರಾಹ್ಮಣಃ ಕೃತೋಪನೀತಃ ಸಃ ಶಿವಶರ್ಮ ಬ್ರಹ್ಮತೇಜಾ ಭಾಸುರಮುಖಃ ಸ್ವಗೃಹಂ ಪ್ರತಿಜಗಾಮ. ಅಥ ಸಹ ಶಿವಾಲಯಂ ಪ್ರವಿಶ್ಯ ಯಥಾವಿಧಿ ಸರ್ವಮಪಿ ಕೈಂಕರ್ಯಂ ಕರ್ತುಮಾರೇಭೆ ಇತ್ಯುಕ್ತಂ. ವಿರಿಂಚಿಪುರ ಮಾಹಾತ್ಮ್ಯೇ ಚ ಏವಮುಕ್ತಂ ತಸ್ಮೈ ದಯಾನಿಧಿರ್ದೇವಃ ಚಂದ್ರಗಂಗೋರ್ಮಿ ಶೀತಲಂ ನಮಯಾಮಾಸ ಬಾಲಾಯ ಮೌಲಿಂ ಬಾಲೇಂದುಶೇಖರಃ ಬ್ರಹ್ಮವಿಷ್ಣುವಾದಿಕೋಟೀರ ನೀರಾಜಿತ ಪದಾಂಬುಜಂ ಕೋಟೀರಂ ನಮಯಾಮಾಸ ಭಕ್ತಾನುಗ್ರಹ ಕಾಮ್ಯಯಾ ಇತಿ. ಅನೇನ ಭಾಷಣಮಿದಂ ಸಮಾಪಯಾಮಿ. ஹர நம பார்வதி பதயே ஹர ஹர மகாதேவா.
1: ஓம் நம சிவாய. யூஆர் லிஸ்னிங் டு shaivam.org ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் shaivam.org. ஓம் நம சிவாய.